0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನು ಮಾಡದೇ ಇರುವುದು ಜೀವನದ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ದಿನಾಂಕ 6 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ವಿಶೇಷ ಕಾರ್ಯಕ್ರಮಗಳು. 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಸಂಗಮ. 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವಿನೋಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ ಅಕ್ಕ ಮಹಾದೇವಿಯವರು ರಚಿಸಿದಂತಹ ಕಾಮಿಸಿ ಕಲ್ಪಿಸಿ ಕಂದಿ ಹೊಂದಿದೆನಯ್ಯ ಮೋಹಿಸಿ ಮುದ್ದಿಸಿ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ, ಆಕಾರವಿಲ್ಲದೆಂತೂ ನಿರಾಕಾರದ ಆಕಾರವಿಲ್ಲದೆಂತೂ ನಿರಾಕಾರದ ಮರಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ, ಕಟ್ಟಬೇಕು ಮನವ ಮೆಟ್ಟಬೇಕು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಹಲವು ಗಿರಿಗಳ ತಪ್ಪಲಲ್ಲಿ ಮಲೆಯ ಮಂದಿರಗಳಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಸತ್ಯವಂತರ ಸಂಘ. ಸತ್ಯ ನಮ್ಮ ಬದುಕಿನ ಒಂದು ಆದರ್ಶ, ಅಷ್ಟೇ ಮಹತ್ವದ ಮೌಲ್ಯ. ಅದನ್ನು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡು ಆಚರಿಸುವವರೇ ಸತ್ಯವಂತರು. ಸಂಘ ಎರಡುಂಟು, ಒಂದು ಹಿಡಿ ಒಂದು ಬಿಡು ಎಂದು ಶರಣರು ಸತ್ಯವಂತರ ಹಾಗೂ ಸಜ್ಜನರ ಸಂಘ ಮಾಡುವಂತೆ ಕಳಕಳಿಯಿಂದ ಬೇಡಿಕೊಂಡಿದ್ದಾರೆ. ಸತ್ಯ ಸಜ್ಜನರ ಸಂಘದಲ್ಲಿರುವಂತೆ ಅರಿತವರ ಅನೇಕರು ಬೋಧಿಸಿದ್ದಾರೆ. ಸತ್ಯವಂತರ ಸಂಘದಿಂದ ಯಾವ ಅಪಾಯವೂ ಇಲ್ಲ. ಅವರು ಯಾರಿಗೂ ಎಂದು ಕೇಡು ಬಯಸುವುದಿಲ್ಲ. ಅವರು ಪರೋಪಕಾರಿಗಳು. ಅವರ ಸಂಘವನ್ನು ಬಯಸಿ ಅವರಿದ್ದಲ್ಲಿಗೆ ಹೋಗಬೇಕು. ಒಳ್ಳೆಯದನ್ನು ಬೆಳಕನ್ನು ಬಯಸುವವರು ಅವು ಲಭ್ಯವಿದ್ದಲ್ಲಿಗೆ ಹೋಗಬೇಕು. ಕೆಟ್ಟದ್ದು ಕತ್ತಲೆ ಅವಗುಣಗಳು ತಾವಿದ್ದಲ್ಲಿಗೆ ಬರುತ್ತವೆ. ಸತ್ಯವಂತರು ಸತ್ಯವನ್ನು ಆರಾಧಿಸಿ ಪರಿಶುದ್ಧ ಪರಿಸರ ನಿರ್ಮಿಸಿ ಆನಂದ ನೀಡುತ್ತಾರೆ, ನೆಮ್ಮದಿ ನೀಡುತ್ತಾರೆ. ಸತ್ಯವಂತರು ಸತ್ಯದೊಂದಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರು. ಅವರ ಸಂಘದಲ್ಲಿ ಸೌಂದರ್ಯವೂ ಇದೆ, ಶಿವನೂ ಇದ್ದಾನೆ. ಅಂತೆಯೇ ಅಂಥವರ ಸಂಘ ಮಾಡುವಂತೆ ಅನುಭವಿಗಳು ಕೇಳಿಕೊಂಡಿದ್ದಾರೆ. ಬ್ಯೂಟಿ ಈಸ್ ಟ್ರುತ್, ಟ್ರುತ್ ಬ್ಯೂಟಿ, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್ ಎಂಬ ಕೀಟ್ಸ್ ಕವಿಯ ವಾಣಿ, ಹರಣೆಂಬುದು ಸತ್ಯ, ಸತ್ಯವೆಂಬುದೇ ಹರಣು ಎಂಬ ರಾಘವಾಂಕನ ನುಡಿಗಳಿಗೆ ಪರ್ಯಾಯವಾಗಿದೆ. ಅಂಥ ಸತ್ಯಶಿವ ಸ್ವರೂಪಿಗಳ ಸಂಘದಲ್ಲಿರುವವರ ಬದುಕು ಸುಂದರವಾಗುವುದು ನಿಶ್ಚಿತ. ಸತ್ಯವಂತರು ತಾವು ಕೈಕೊಂಡ ಕಾರ್ಯ ಸಾಧನೆಗಾಗಿ ತಮ್ಮ ತನು ಮನಗಳನ್ನು ಸಮರ್ಪಿಸುತ್ತಾರೆ. ಸತ್ಯ ಶೋಧನೆಗೆ, ಸತ್ಯ ಸಾಧನೆಗೆ ಅವರು ತಮ್ಮ ಸಮಸ್ತ ಬದುಕನ್ನೇ ಮೀಸಲಿಟ್ಟವರು. ಅವರು ಧೈರ್ಯಶಾಲಿಗಳು. ಲೋಕ ವಿರೋಧಿ ಶರಣರಾದ ಅವರು ಲೋಕದ ವ್ಯವಹಾರಗಳಿಗೆ ಅಂಜುವುದಿಲ್ಲ. ಸತ್ಯವಂತರು ತಾವು ಸಾಧಿಸಿದ್ದನ್ನು ಬೋಧಿಸುವುದಿಲ್ಲ. ತಮ್ಮ ನಡೆಯಿಂದ ಜೊತೆಗಾರರನ್ನು ಪ್ರಭಾವಿಸುತ್ತಾರೆ. ಬದುಕಿನ ಅರ್ಥ ಸಾರ್ಥಕತೆಗಳನ್ನು ಬಿಂಬಿಸುತ್ತಾರೆ. ತುಕ್ಕು ಹಿಡಿದು ಉಳಿಯುವುದಕ್ಕಿಂತ ತಿಕ್ಕಿ ಬಳಸಿ ಅಳಿಯುವುದು ಮೇಲಯ್ಯ ಎಂದು ಕಾವ್ಯಾನಂದರು ಹೇಳುವಂತೆ ಸತ್ಯವಂತರು ಸತ್ಯವನ್ನು ತಿಕ್ಕಿ ಬಳಸುತ್ತಾರೆ, ಅದಕ್ಕೆ ಹೊಳಪು ನೀಡುತ್ತಾರೆ. ಸತ್ಯವೇ ಅವರ ಸತ್ವ ಹಾಗೂ ಸ್ವತ್ತು. ಸತ್ಯದಿಂದ ಅವರು ಏನೆಲ್ಲವನ್ನು ಗೆಲ್ಲಬಲ್ಲರು, ಗೆದ್ದುಕೊಡಬಲ್ಲರು. ಆದರೆ ಅವರು ಅದನ್ನು ಪ್ರಚಾರ ಮಾಡುವುದಿಲ್ಲ. ನಿಧಾನವಾಗಿಯಾದರೂ ಅವರ ಪ್ರಭಾವ ಆಗಿಯೇ ಆಗುತ್ತದೆ. ಅಂತೆಯೇ ಅಂಥವರನ್ನು ಗುರುತಿಸಬೇಕು. ಸತ್ಯವಂತರಿಗೆ ಮಿತ್ರರು ಕಡಿಮೆ. ಅವರು ಆಯ್ದುಕೊಂಡ ಮಾರ್ಗವೇ ಆಗಿರುತ್ತದೆ. ಸತ್ಯವಂತರು ಸತ್ಯವಂತರನ್ನೇ ಆಕರ್ಷಿಸುತ್ತಾರೆ. ಸತ್ಯವಂತರನ್ನು ವರೆಗೆ ಹಚ್ಚಿ ನೋಡುವುದೇ ಒಂದು ಸವಾಲು. ಅವರು ಬಹಿರಂಗಕ್ಕಿಂತ ಅಂತರಂಗಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ಅವರಿಗೆ ಯಾರ ಮೆಚ್ಚುಗೆ ಪ್ರಶಂಸೆಗಳು ಬೇಕಿಲ್ಲ. ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡ ಅವರದು ಕಾಯಕ ಸಂಸ್ಕೃತಿ. ಕಾಯಕ ಪ್ರಿಯರಾದ ಅವರ ಮನಸ್ಸು ಸ್ವಚ್ಛವಾಗಿರುತ್ತದೆ. ಸತ್ಯವಂತರ ಸಂಘದಲ್ಲಿರುವುದೆಂದರೆ ಮೊಸರ ಹೊಸೆದು ಬೆಣ್ಣೆಯ ಕೊಂಬಂತೆ ಎನ್ನುತ್ತಾಳೆ ಅಕ್ಕಮಹಾದೇವಿ. ಅವರೊಂದಿಗಿದ್ದು ತನ್ನ ತಾನರಿಯಬಹುದು. ಸತ್ಯವಂತರು ನೀತಿವಂತರಾಗಿರುವ ಕಾರಣ ಅವರ ನಡೆ ನುಡಿಗೆ ಬೆಲೆ ಇದೆ. ಸತ್ಯ ನೀತಿಗಳೆರಡು ಎಣ್ಣೆ ಬತ್ತಿಗಳಂತೆ ಹಾಸುಹೊಕ್ಕಾಗಿರುತ್ತವೆ ಎಂದು ಹೇಳಿದ ಸರ್ವಜ್ಞನ ಮಾತು ಇಲ್ಲಿ ಸ್ಮರಣೀಯ. ಸತ್ಯ ನೀತಿಗಳನ್ನು ಸಮರ್ಪಕವಾಗಿ ಆಚರಿಸಿದ ಗಾಂಧೀಜಿ ಅಂಥವರ ಸಂಘ ಅನೇಕರ ಬಾಳಿಗೆ ಬೆಳಕಾಯಿತು. ಆ ಮಹಾತ್ಮ ಗಾಂಧೀಜಿ ಸತ್ಯ ಹರಿಶ್ಚಂದ್ರ ಪ್ರೇರಣೆ ನೀಡಿದ್ದು ಗಮನಾರ್ಹ. ಸತ್ಯವಂತರ ಸಂಘ ತೀರ್ಥಕ್ಕೆ ಸಮಾನವೆಂಬ ಅಭಿಪ್ರಾಯವಿದೆ. ಬದುಕಿನ ಬಗೆಗೆ ಸತ್ಯವಂತರ ದೃಷ್ಟಿಕೋನ ತುಂಬ ವಿಶಿಷ್ಟವಾದುದು. ಅವರು ಬದುಕನ್ನು ಪ್ರೀತಿಸುತ್ತಾರೆ, ಬದುಕನ್ನು ಎದುರಿಸಲು ಧೈರ್ಯ ತುಂಬುತ್ತಾರೆ. ಸ್ವತಃ ಎಚ್ಚರದಿಂದ ನಡೆಯುತ್ತಾರೆ, ಅಷ್ಟೇ ಎಚ್ಚರದಿಂದ ನುಡಿಯುತ್ತಾರೆ. ಆಡಿದ ಮಾತಿಗೆ ಬದ್ಧರಾಗಿರುತ್ತಾರೆ. ನಡೆಯ ನುಡಿಗಳಲ್ಲಿ ಅಪರೂಪದ ಸಾಮರಸ್ಯ ಸಾಧಿಸಿದ ಸತ್ಯವಂತರದು ನಿತ್ಯ ವಿಕಾಸಶೀಲ ವ್ಯಕ್ತಿತ್ವ. ಅವರ ಮನಸ್ಸು ಹದಗೊಂಡಿರುತ್ತದೆ. ಪ್ರಬುದ್ಧರು ಸಂಯಮಿಗಳು ಆದ ಅವರು ಪರಿಪೂರ್ಣತೆಯತ್ತ ಸಾಗಿದವರು. ಅವರ ಸಂಘದಿಂದ ಅಜ್ಞಾನ ಕಳೆದು ಸುಜ್ಞಾನ ಮೂಡುತ್ತದೆ. ಅಂಥ ಅನುಭಾವಿಗಳ ಸಂಘ ಸಮಾಧಾನ ನೀಡುತ್ತದೆ. ಸತ್ಯವಂತರ ಸಂಘದಲ್ಲಿ ದುಃಖಕ್ಕೆ ಒಂದಿಷ್ಟು ಎಡೆಯಿಲ್ಲ. ಸತ್ಯವಂತರ ಸಂಘದಿಂದ ಅವರ ದರ್ಶನ ಸ್ಪರ್ಶನ ಸಂಭಾಷಣದಿಂದ ಲಾಭವೇ ಇದೆ. ಸತ್ಯವಂತರು ರಾಗದ್ವೇಷರಹಿತರಾದರೂ ಗುಣಗ್ರಾಹಿಗಳು. ಅಂತೆಯೇ ಅವರಿಗೆ ಸಮಾಜದಲ್ಲಿ ಗೌರವವಿದೆ. ಪರಮ ಪ್ರೇಮ ಸ್ವರೂಪಿಗಳಾದ ಸತ್ಯವಂತರ ಸಂಘದಿಂದ ದೂರಗಾಮಿ ಲಾಭಗಳುಂಟು. ಪಕ್ವ ಮನಸ್ಸಿನ ಅವರೊಂದಿಗೆ ಇರುವವರ ಬದುಕಿಗೆ ಶ್ರೇಷ್ಠತೆ ಬಂದೇ ಬರುತ್ತದೆ. ಸುಸಂಸ್ಕೃತಗೊಂಡ ಬದುಕು ಮತ್ತಷ್ಟು ಉಜ್ವಲಗೊಳ್ಳುತ್ತದೆ. ಹೂವಿನ ಕೂಡ ನಾರು ಸ್ವರ್ಗ ಸೇರುವಂತೆ ಸತ್ಯವಂತರೊಂದಿಗೆ ದಿನ ಕಳೆಯುವುದರಿಂದ ಬದುಕು ಆನಂದಮಯವಾಗುತ್ತದೆ, ಸರಳ ಸುಂದರ ಸುಖಕರವಾಗುತ್ತದೆ, ನೆಮ್ಮದಿ ದೊರೆತು ಶಾಶ್ವತ ಸುಖ ಪ್ರಾಪ್ತವಾಗುತ್ತದೆ. ಸತ್ಯಾನ್ವೇಷಕರಾಗಿದ್ದ ಮಹಾತ್ಮ ಗಾಂಧೀಜಿ ಅವರ ಸಂಘ ಅಸಂಖ್ಯ ಜನತೆಗೆ ಅರ್ಥಪೂರ್ಣ ಬದುಕು ಕಲಿಸಿತು, ಸರಳ ಸಜ್ಜನಿಕೆಗಳಿಂದ ಬದುಕು ಅವಕಾಶಲು ಕಲ್ಪಿಸಿತು, ಸತ್ಯ ಆರಾಧಕರನ್ನಾಗಿಸಿ ಶಾಶ್ವತ ಸುಖ ನೀಡಿತು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾಯಿರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೆಯ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಈ ಐಹಿಕ ಜಗತ್ತನ್ನು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅನ್ನುವ ಥರ ವಿವರಿಸ್ತಾರೆ. ಬೇರುಗಳು ಮೇಲಿರುವ, ರೆಂಬೆಗಳು ಕೆಳಗಿರುವಂತಹ ಅಶ್ವತ್ಥ ವೃಕ್ಷ ಹೊಂದಿದೆ ಅಂತ ಈ ಐಹಿಕ ಜಗತ್ತನ್ನು ಶ್ರೀಕೃಷ್ಣ ಹೀಗೆ ವಿವರಿಸ್ತಾರೆ.

0: ಕಾರಣಗಳು. ಪಾಪ ಪುಣ್ಯಗಳ ಪ್ರವೃತ್ತಿಗಳು ಈ ಉಪಬೇರುಗಳಿಂದ ಬೆಳೆಯುತ್ತವೆ ಎಂದು ಭಾವಿಸಲಾಗಿದೆ. ಈ ಉಪಬೇರುಗಳು ಎಲ್ಲ ದಿಕ್ಕುಗಳಲ್ಲೂ ಚಾಚಿಕೊಂಡಿವೆ. ನಿಜವಾದ ಬೇರು ಬ್ರಹ್ಮಲೋಕದಲ್ಲಿದೆ, ಇತರ ಬೇರುಗಳು ಮನುಷ್ಯ ಲೋಕವ್ಯೂಹಗಳಲ್ಲಿವೆ. ಮನುಷ್ಯನು ಹಲವಾರು ಕರ್ಮಗಳ ಫಲಗಳನ್ನು ಮೇಲಿನ ಲೋಕವ್ಯೂಹಗಳಲ್ಲಿ ಅನುಭವಿಸಿದ ನಂತರ ಭೂಮಿಗಿಳಿದು ಬರುತ್ತಾನೆ ಮತ್ತು ತನ್ನ ಕರ್ಮವನ್ನು ಮುಂದುವರಿಸುತ್ತಾನೆ. ಈ ಮನುಷ್ಯ ಲೋಕವನ್ನು ಕರ್ಮಕ್ಷೇತ್ರ ಎಂದು ಭಾವಿಸಲಾಗಿದೆ. ಸೊ ಈಗ ಐಹಿಕ ಪ್ರಪಂಚದಲ್ಲಿ 14 ಲೋಕಗಳಿವೆ. ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಪಾತಾಳ ಲೋಕದವರೆಗೂ ಎಲ್ಲವೂ ಈ 14 ಲೋಕಗಳನ್ನು ಐಹಿಕ ಪ್ರಪಂಚ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಈ ಅಶ್ವತ್ಥಮರ ಇದು ಬ್ರಹ್ಮನ ಆ ಲೋಕದಿಂದ ಪ್ರಾರಂಭವಾಗುತ್ತೆ ಇದರ ಬೇರುಗಳು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಅದರ ಅರ್ಥ ಇಲ್ಲಿ ನಾವು ಈ ಐಹಿಕ ಪ್ರಪಂಚದಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ನಾವು ತಿರುಗ್ತಾ ಇರ್ತೇವೆ. ನಮ್ಮ ಕರ್ಮಗಳ ಒಂದು ಫಲಗಳ ಪ್ರಕಾರ ನಾವು ಜನ್ಮವನ್ನು ಪಡೆಯುತ್ತೇವೆ. ಪುಣ್ಯ ಮಾಡಿರೋರು ಮೇಲಿನ ಲೋಕಗಳಿಗೆ ಹೋಗ್ಬೋದು, ಸ್ವರ್ಗಲೋಕಗಳಿಗೆ. ಮತ್ತೆ ಅವರ ಪುಣ್ಯ ಕ್ಷೀಣವಾದ ನಂತರ ಅವರು ಮತ್ತೆ ಕೆಳಗಡೆ ಬರ್ತಾರೆ. ಇಲ್ಲಿಯ ಲೋಕಗಳಲ್ಲೇ ಸುತ್ತಾಡುವುದನ್ನೇ ನಾವು ಅಭ್ಯಾಸ ಮಾಡಿಕೊಂಡಿದ್ದೀವಿ ಹೊರತು ಈ 14 ಲೋಕಗಳಿಗಿಂತ ಮಿಗಿಲಾಗಿರುವಂತಹ ಒಂದು ಆಧ್ಯಾತ್ಮಿಕ ಲೋಕವಿದೆ. ಅದು ಶಾಶ್ವತವಾದಂತಹ ಲೋಕ. ಅಲ್ಲಿಗೆ ಒಮ್ಮೆ ಹೋದವರು ಮತ್ತೆ ಮರಳಿ ಬರುವುದಿಲ್ಲ ಅನ್ನುವಂಥ ಸತ್ಯವನ್ನು ನಾವಿನ್ನೂ ತಿಳಿದಿಲ್ಲ. ಯಾಕೆಂದರೆ ನಮ್ಮನ್ನು ನಾವು ಶರೀರದೊಂದಿಗೆ ಗುರುತಿಸಿಕೊಂಡು ಈ ಐಹಿಕ ಒಂದು ಜಗತ್ತಿನ ಭಾಗ ಅಂತ ನಮ್ಮನ್ನು ನಾವು ತಿಳ್ಕೊಂಡಿರ್ತೀವಿ. ಆದ್ದರಿಂದ ಶ್ಲೋಕ 3 ಮತ್ತು 4,
1: ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿ ನ ಚ ಸಂಪ್ರತಿಷ್ಠಾ.

ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಅಶ್ವತ್ಥ ವೃಕ್ಷದ ನಿಜವಾದ ರೂಪವನ್ನು ಈ ಅಹೀಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಬೇರು ಮೇಲುಗಡೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ವೃಕ್ಷದ ಅಹೀಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯ ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದಾಗಲಿ, ಅಥವಾ ಅಂದರೆ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲಾರ. ಆದರೂ ಮನುಷ್ಯನು ಕಾರಣವನ್ನು ಹುಡುಕಬೇಕಾಗಿದೆ. ನಾನು ನನ್ನ ತಂದೆಯ ಮಗ, ನನ್ನ ತಂದೆ ಇಂಥವರ ಮಗ, ಅವರು ತಂದೆ ಯಾರು ಅಂತೇಳಿ ಹೀಗೆ ಹುಡುಕ್ತಾ ಹೋದ ಹಾಗೆ ಮೂಲ ಭಗವಂತನೇ ಇರುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಹೀಗೆ ಹುಡುಕಿಕೊಂಡು ಹೋದರೆ ಬ್ರಹ್ಮನನ್ನು ತಲುಪುತ್ತೇವೆ. ಅವನನ್ನು ಗರ್ಭೋದಕಶಾಯಿ ವಿಷ್ಣು ಸೃಷ್ಟಿಸಿದರು. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸ ಮುಗಿಯುತ್ತದೆ. ಈ ಮರದ ಮೂಲ ಎಂದರೆ ದೇವೋತ್ತಮ ಪರಮಪುರುಷನನ್ನು ಅವನ ಜ್ಞಾನವಿರುವ ಭಕ್ತರ ಸಹವಾಸದ ಮೂಲಕ ಹುಡುಕಬೇಕಾಗುತ್ತದೆ. ಆ ತಿಳುವಳಿಕೆಯಿಂದ ಮನುಷ್ಯ ಕ್ರಮೇಣ ವಾಸ್ತವತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸ್ತವವಾಗಿ ನೆಲೆಯನ್ನು ಪಡೆಯಬಹುದು. ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ಏಕೆಂದರೆ ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿ ಬಹಳ ಬಲವಾಗಿರುತ್ತದೆ. ಆದುದರಿಂದ ಅಧಿಕಾರಯುತ ಧರ್ಮಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯನು ಅನಾಸಕ್ತಿಯನ್ನು ಕಲಿಯಬೇಕು. ನಿಜವಾಗಿ ಜ್ಞಾನವಿರುವವರಿಂದ ಕೇಳಿ ತಿಳಿಯಬೇಕು. ಭಕ್ತರ ಸಹವಾಸದಲ್ಲಿ ನಡೆಯುವ ಇಂತಹ ಚರ್ಚೆಯಿಂದ ಮನುಷ್ಯನು ದೇವೋತ್ತಮ ಪರಮಪುರುಷನ ಬಳಿಗೆ ಬರುತ್ತಾನೆ. ಅನಂತರ ಮನುಷ್ಯನು ಮಾಡಬೇಕಾದ ಮೊದಲ ಕೆಲಸ ಭಗವಂತನಿಗೆ ಶರಣಾಗುವುದು. ಮನುಷ್ಯನು ಒಮ್ಮೆ ಹೋದರೆ ಮತ್ತೆ ಈ ಮಿಥ್ಯಾ ಪ್ರತಿಬಿಂಬದ ಮರಕ್ಕೆ ಹಿಂದಿರುಗದೇ ಇರುವಂತಹ ಸ್ಥಳವೊಂದಿದೆ. ಅದರ ವರ್ಣನೆಯನ್ನು ಇಲ್ಲಿ ಕೊಟ್ಟಿದೆ. ಪ್ರತಿಯೊಂದು ವಸ್ತು ಯಾವ ಮೂಲ ಬೇರಿನಿಂದ ಮೂಡಿ ಬಂದಿದೆಯೋ ಆ ಮೂಲ ಬೇರು ದೇವೋತ್ತಮ ಪರಮಪುರುಷನಾದ ಕೃಷ್ಣ. ಆ ದೇವೋತ್ತಮ ಪುರುಷನ ಅನುಗ್ರಹವನ್ನು ಪಡೆಯಲು ಮನುಷ್ಯನು ಶರಣಾದರೆ ಸಾಕು. ಇದು ಶ್ರವಣ, ಕೀರ್ತನ ಮುಂತಾದವುಗಳಿಂದ ಭಕ್ತಿ ಸೇವೆಯನ್ನು ಮಾಡುವುದರ ಫಲ. ಈ ಐಹಿಕ ಜಗತ್ತಿನ ವಿಸ್ತರಣೆಗೆ ಭಗವಂತನೇ ಕಾರಣ. ಭಗವಂತನೇ ಇದನ್ನು ವಿಸ್ತರಿಸಿದ್ದಾರೆ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದರ ಮೂಲ ಅಂತ ಹೇಳ್ತಾರೆ ಅಲ್ವಾ ಶ್ರೀಕೃಷ್ಣ. ಆದ್ದರಿಂದ ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ

ಮನುಷ್ಯನು ಶ್ರೀಕೃಷ್ಣನಿಗೆ ಶರಣಾಗತನಾಗಬೇಕು. ಕೃಷ್ಣನಿಗೆ ಶರಣಾಗುತ್ತಲೇ ಮನುಷ್ಯನು ತಾನಾಗಿಯೇ ಈ ಅಹಿಕ ವಿಸ್ತರಣೆಯಿಂದ ಕಳಚಿಕೊಳ್ಳುತ್ತಾನೆ. ಶ್ಲೋಕ 5. ನಿರ್ಮ

0: ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಅಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದಂತಹ ರಾಜ್ಯವನ್ನು ಪಡೆಯಬಹುದು. ಸೊ ಈ ಶಾಶ್ವತವಾದಂಥ ರಾಜ್ಯವನ್ನು ಪಡೆಯಬೇಕಂತಿದ್ರೆ ನಾವು ಮೂರು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ನಾವು ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ನಮ್ಮ ಡೆಸಿಗ್ನೇಷನನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾವು ಯಾರು? ನಾವು ಆತ್ಮ, ಈ ದೇಹವಲ್ಲ, ನಾವು ಪರಮಾತ್ಮನ ಅಂಶ. ನಾವು ಈ ಐಹಿಕ ಪ್ರಪಂಚದ ಮಾಲೀಕರಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಐಹಿಕ ಪ್ರಪಂಚವೇ ಶಾಶ್ವತ, ನಮ್ಮ ಜೀವನವೂ ಕೂಡ ಇಲ್ಲಿ ಶಾಶ್ವತ. ಯಾವಾಗ ನಮ್ಮ ಮೃತ್ಯು ಉಂಟಾಗುತ್ತೋ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಯಾವ ರೀತಿಯಲ್ಲಿ ಯಾವುದರ ಮಾಲೀಕರು ಕೂಡ ಅಲ್ಲ. ಸೊ ನಮ್ಮ ಡೆಸಿಗ್ನೇಷನ್ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಸೊ ನಾವು ಭಗವಂತನ ನಿತ್ಯ ದಾಸರಾಗಿರುವಂಥದ್ದು ನಮ್ಮ ಸ್ವರೂಪ. ದಾಸ ದಾಸಾನು ದಾಸ ಅನ್ನುವಂಥದ್ದೇ ನಮ್ಮ ನಿಜವಾದ ಪೊಸಿಷನ್. ಸೊ ದಾಸರು ಹಾಡ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ ನಾನು ಅಂತೇಳಿ. ಅದೇ ನಮ್ಮ ನಿಜವಾದಂತಹ ಸ್ವಭಾವ. ಆದರೆ ನಾವದನ್ನು ಮರೆತು ನಾವೇ ಬಾಸ್ ಆಗೋದಕ್ಕೆ ಹೊರಡ್ತೀವಿ ಈ ಐಹಿಕ ಪ್ರಪಂಚದಲ್ಲಿ, ಅಲ್ವಾ? ಬಾಸ್, ಬಾಸಾನು ಬಾಸ್ ಅನ್ನೋದಕ್ಕೆ ತುಂಬ ಮಹತ್ವ ಕೊಡ್ತಾರೆ ಜನರು. ನಾವೆಷ್ಟೇ ಪ್ರಯತ್ನ ಪಟ್ಟರು ನಾವು ಬಾಸ್ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಭ್ರಮೆಯಲ್ಲಿರ್ತೀವಿ, ನಾವು ಬಾಸ್ ಅನ್ನುವಂಥ ಭ್ರಮೆಯಲ್ಲಿರ್ತೀವಿ. ಸೊ ಮೊದಲಿಗೆ, ಮೊಟ್ಟ ಮೊದಲಿಗೆ ನಮ್ಮ ಡೆಸಿಗ್ನೇಷನನ್ನು ನಾವು ಸರಿಪಡಿಸಿಕೊಳ್ಬೇಕು. ಎರಡನೆಯದಾಗಿ, ನಾವು ಈ ಐಹಿಕ ವಿಷಯಾಸಕ್ತಿಗಳಲ್ಲಿ ಅಂದರೆ ಅತಿಯಾಗಿ ತೊಡಗಿಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಅನಾವಶ್ಯಕವಾದಂಥ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ನಮಗೆ ಅದರಿಂದ ಯಾವ ಲಾಭವೂ ಇಲ್ಲ. ಸೊ ಐಹಿಕ ಬಂಧನಗಳು ನಮ್ಮನ್ನು ಅವು ಬಂಧಿಸುತ್ತವೆ. ಆದ್ದರಿಂದ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು, ಸೊ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ನಮ್ಮ ಸ್ವಂತ ಪ್ರಯತ್ನದಿಂದ ಬರುವಂಥದ್ದಲ್ಲ. ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್, ಒಳ್ಳೆಯ ವಿಷಯಗಳ ಜೊತೆ ನಾವು ಅಟ್ಯಾಚ್ ಆದಾಗ, ಒಳ್ಳೆಯ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬೇಡವಾದಂಥದ್ದು ತನ್ನಿಂತಾನೇ ಅದು ಡಿಟ್ಯಾಚ್ ಆಗ್ತಾ ಹೋಗುತ್ತೆ, ನಮ್ಮಿಂದ ಅದು ಬೇರ್ಪಡುತ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಹೈಯರ್ ಟೇಸ್ಟ್ ಅನ್ನುವಂಥದ್ದು ನಮಗೆ ಸಿಕ್ಕಿದಾಗ ಜೀವನದಲ್ಲಿ, ಆ ಲೋವರ್ ಟೇಸ್ಟ್ ಅನ್ನುವಂಥದ್ದು ಅನಾವಶ್ಯಕವಾಗಿರುವಂಥ ವಿಷಯಗಳಿಂದ ತನ್ನಿಂತಾನೇ ನಮಗೆ ಅದರ ಬಗ್ಗೆ ಅನಾಸಕ್ತಿ ಮೂಡುತ್ತೆ ಅನ್ನುವಂಥದ್ದು. ಸೊ ಇದರ ಮುಂದಿನ ಭಾಗವನ್ನು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಋಷಿಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯ.
1: ಪ್ರಾರ್ಥನಾ ಅಭವತ್. ಆಗಚ್ಛಂತು ಸಂಸ್ಕೃತಂ ಶೃಣ್ಮಃ ಸಂಸ್ಕೃತಂ ವದಾಮಃ. ಅದ್ಯ ಸಹಾಯಿಕಾರೂಪೇಣ ಮಯಾ ಸಹ ಮಮ ಸಖಿ ಗೀತಾಜೀ ಅಸ್ತಿ. ಅದ್ಯತನ ವಿಷಯಃ ಅಸ್ತಿ ಮಹರ್ಷಿಃ ಪಾಣಿನಿಃ. ವ್ಯಾಕರಣಶಾಸ್ತ್ರೇ ಮಹರ್ಷೇಃ ಪಾಣಿನೇಃ ಅಷ್ಟಾಧ್ಯಾಯೀ ಪ್ರಾಧಾನ್ಯಂ ಲಭತೆ. ಏಷಾ ಅಷ್ಟಾಧ್ಯಾಯೀ ಸರ್ವಾಂಗ ವಿಭೂಷಿತ್ವಾತ್ ಸರ್ವತ್ರ ಆದರಂ ಲಭತೆ. ಪುನಃ ಪಾಣಿನೀಯ ಸೂತ್ರೇಷು ಕಾತ್ಯಾಯನೇನ ವಾರ್ತಿಕಃ ಲಿಖಿತ್ವಾ ಮಹರ್ಷಿಣಾ ಪತಂಜಲಿನಾ ಮಹಾಭಾಷ್ಯಂ ಲಿಖಿತ್ವಾ ಮಹಾನ್ ಉಪಕಾರಃ ಕೃತಃ ಅಸ್ತಿ. 2400 ಇಯರ್ಸ್ ಎಗೋ ಪಾಣಿನಿನಾ ನಿರೂಪಿತಾ ಸಿದ್ಧಾಂತಾಃ ಏವ ಅಲ್ಪಂ ರೂಪ ಪರಿವರ್ತನಂ ಪ್ರಾಪ್ಯ ಆಧುನಿಕೆ ಸಂಗಣಕ್ಷೇತ್ರೇ ಅಪಿ ಮಹಾಂತಂ ಉಪಕಾರಂ ಜನಯಂತಿ ಇತಿ ವಿದುಷಃ ಮತಂ ಅಸ್ಮಾಸು ಅಭಿಮಾನಂ ಜನಯತಿ. ಅಸ್ತು, ಭಾಷಾಪಠನೆ ವ್ಯಾಕರಣಶಾಸ್ತ್ರಸ್ಯ ಪಠನಾರಂಭೆ ಏಕಃ ಶ್ಲೋಕಃ ಉಚ್ಯತೆ, ಸಃ ಏವಮಸ್ತಿ. ಏನಾಕ್ಷರ ಸಮಾಮ್ನಾಯ ಅಧಿಗಮ್ಯ ಮಹೇಶ್ವರಾತ್ ಕೃತ್ಸ್ನಂ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನಯೇ ನಮಃ. ಯೇನ ಮಹೇಶ್ವರಾತ್ ಅಕ್ಷರಾಣಾಂ ಸಮಾಮ್ನಾಯಃ ಇತ್ಯುಕ್ತೆ ಅಕ್ಷರಾಣಾಂ ಸಮೂಹಃ ಪ್ರಾಪ್ಯ ತಸ್ಯ ಆಧಾರೇಣ ಸಮಗ್ರಂ ವ್ಯಾಕರಣಂ ಪ್ರೋಕ್ತಂ ವಿರಚಿತಂ ತಸ್ಮೈ ಪಾಣಿನಯೇ ನಮಃ ಇತಿ ಏಷಃ ಶ್ಲೋಕಃ ವದತಿ. ಪ್ರಶ್ನಃ ಭವೇಯುಃ, ಕಃ ಸಹ ಅಕ್ಷರ ಸಮೂಹಃ? ಪುನಃ ಪಾಣಿನಿನಾ ಸಹ ಸಮೂಹಃ ಮಹೇಶ್ವರಾತ್ ಕಥಂ ಪ್ರಾಪ್ತಃ? ಜ್ಞಾತುಂ ಕುತೂಹಲಂ ಅಸ್ತಿ ಖಲು? ತರ್ಹಿ ಶೃಣ್ವಂತು. ಸಾ ಆಖ್ಯಾಯಿಕಾ ಏವಂ ವರ್ತತೆ. ಏಕದಾ ಮಹರ್ಷಿ ಪಾಣಿನಿಃ ಕುಶಹಸ್ತಃ ಪ್ರಾಂಗ್ಮುಖಂ ಉಪವಿಷ್ಟಃ ಧ್ಯಾನಮಗ್ನಃ ಆಸೀತ್. ತದಾ ನಟರಾಜಾಧಿರಾಜಃ ಶಿವಃ ತಾಂಡವ ನೃತ್ಯಂ ಅಕರೋತ್. ನೃತ್ಯಸ್ಯ ಅಂತೆ ಸಹ ಚತುರ್ದಶವಾರಂ ಡಮರುನಾದಂ ಅಕರೋತ್. ನಾದಸ್ಯ ಗೂಢಾರ್ಥೇನ ಪ್ರೇರಿತಃ ಪಾಣಿನಿಃ ಸ್ವವ್ಯಾಕರಣಶಾಸ್ತ್ರಂ ಅರಚಯತ್. ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೇ ಶಿವಸೂತ್ರಜಾಲಂ. ವಸ್ತುತಃ ಶಿವಃ ತು ಶಾಪಗ್ರಸ್ತಾನ್ ಸನಕಾದಿ ಸಿದ್ಧಾನ್ ಉದ್ಧರ್ತುಂ ತಾಂಡವ ನೃತ್ಯಂ ಕೃತವಾನ್. ನೃತ್ಯಸ್ಯ ಅಂತೆ ಇತ್ಯುಕ್ತೆ ಅವಸಾನೆ ಸಹ ನವ ಪಂಚವಾರಂ ಇತ್ಯುಕ್ತೆ ನವ ಅಧಿಕಂ ಪಂಚ ಆಹತ್ಯ ಚತುರ್ದಶವಾರಂ ಢಕ್ಕಾಂ ನಿನಾದಿತವಾನ್. ಮಹರ್ಷಿಃ ಪಾಣಿನಿಃ ಧ್ಯಾನಮಗ್ನಃ ತಂ ಢಕ್ಕಾನಾದಂ ಶ್ರುತ್ವಾ ತಸ್ಯ ವಿಷಯೆ ಅನುಧ್ಯಾನಂ ಚಿಂತನಂ ಕೃತವಾನ್. ತದಾ ಶಿವಸೂತ್ರಜಾಲಂ ಸ್ಫುರಿತಂ. ಮಹೇಶ್ವರಾತ್ ಪ್ರಾಪ್ತಾನಿ ಇತಿ ಕೃತ್ವಾ ಏತಾನಿ ಸೂತ್ರಾಣಿ ಮಹೇಶ್ವರ ಸೂತ್ರಾಣಿ ಇತಿ ಪ್ರಸಿದ್ಧಾನಿ. ತಾನಿ ಆಶ್ರಿತ್ಯ ಏವ ಪಾಣಿನಿನ ಸಮಗ್ರಂ ವ್ಯಾಕರಣಂ ವಿರಚಿತಂ. ತಾನಿ ಚತುರ್ದಶ ಸೂತ್ರಾಣಿ ಏವಂ ಸಂತಿ. ಅಹಂ ವದಾಮಿ, ಅನುವದತು ಕೃಪಯಾ. ಐ ಉಣ್
2: ಐ ಉಣ್
1: ರೂಲ್ ರುಕ್
2: ರೂಲ್ ರುಕ್
1: ಐ ಉಣ್
2: ಐ ಉಣ್
1: ರೂಲ್ ರುಕ್
2: ರೂಲ್ ರುಕ್
1: ಏ ಓಂ
2: ಏ ಓಂ
1: ಐ ಔಚ್
2: ಐ ಔಚ್
1: ಹಯ ವರಟ್
2: ಹಯ ವರಟ್
1: ಲಣ್
2: ಲಣ್
1: ಯಮಗಣನಂ
2: ಯಮಗಣನಂ
1: ಝಭೈ
2: ಝಭೈ
1: ಘಡಧಶ್
2: ಘಡಧಶ್
1: ಜಬಗಡದಶ್
2: ಜಬಗಡದಶ್
1: ಖಫ ಛಠತ ಚಟತೌ
2: ಖಫ ಛಠತ ಚಟತೌ
1: ಕಪೈ
2: ಕಪೈ
1: ಶಶಸರ್
2: ಶಶಸರ್
1: ಹಲ್
2: ಹಲ್.
1: ಪುನಃ ಏಕವಾರಂ ವದಾಮಿ, ಪಶ್ಯಾಮಃ ತಾನಿ ಸೂತ್ರಾಣಿ ಕಥಂ ಶೃಣ್ವಂತಿ. ಐ ಉಣ್ ರುಲ್ ರುಕ್ ಏ ಓಂ ಐ ಔಚ್ ಹಯ ವರಟ ಲಣ್ ಯಮ ಗಣ ನಂ ಝ ಭೈ ಘಡ ಧಶ್ ಜಬ ಗಡ ಧಶ್ ಖಪ ಛಟತ ಚಟ ತೌ ಕಪೈ ಶಶ ಸರ್ ಹಲ್. ತರ್ಹಿ ಏತಾನಿ ಸೂತ್ರಾಣಿ ಢಕ್ಕಾನಾದಂ ಇವ ಶೃಣ್ವಂತಿ ಕಿಂ? ತರ್ಹಿ ಏತಾನಿ ಸೂತ್ರಾಣಿ ಪ್ರತ್ಯಾಹಾರ ಸೂತ್ರಾಣಿ ಇತ್ಯಪಿ ಉಚ್ಯಂತೆ. ಏತೇಷು ಸೂತ್ರೇಷು ಅಚ್ ಪ್ರತ್ಯಾಹಾರೇ ಸಂಸ್ಕೃತ ಭಾಷಾಯಾಃ ಸರ್ವೇ ಸ್ವರಾಃ ಸಂತಿ. ಹಲ್ ಪ್ರತ್ಯಾಹಾರೇ ಸರ್ವಾಣಿ ವ್ಯಂಜನಾನಿ ಸಂತಿ. ರಾಮ ಶಬ್ದಃ ಅಕಾರಾಂತಃ ಇತ್ಯುಕ್ತೆ ಸ್ವರಾಂತಃ ಇತ್ಯುಕ್ತೆ ಅಚ್ ಅಂತಃ ಅತಃ ಅಜಂತಃ. ಗುಣಿನ್ ಶಬ್ದಃ ಹಲ್ ಇತ್ಯುಕ್ತೆ ವ್ಯಂಜನಾಂತಃ ಯತಃ ನ ಇತಿ ವ್ಯಂಜನಂ ಅತಃ ಗುಣಿನ್ ಶಬ್ದಃ ಹಲಂತಃ. ಯಣ್ ಇತಿ ಪ್ರತ್ಯಾಹಾರಸ್ಯ ಉಪಯೋಗಂ ಕೃತ್ವಾ ಇಕೋ ಯಣಚಿ ಇತಿ ಸೂತ್ರಂ ಕೃತಂ ವರ್ತತೆ. ಯಣ್ ಸಂಧಿಃ ಅಸ್ತಿ, ಯಣ್ ಸಂಧೇಃ ಸೂತ್ರಂ ಏತತ್ ಕಿಂ ಇಕೋ ಯಣಚಿ ಇತಿ. ಏವಂ ಏತಾನಿ ಸೂತ್ರಾಣಿ ಪಾಣಿನೇಃ ವ್ಯಾಕರಣಸ್ಯ ಆಧಾರಃ ಕಥಂ ಇತಿ ಕಿಂಚಿತ್ ಉಕ್ತಂ ಮಯಾ. ವ್ಯಾಕರಣಶಾಸ್ತ್ರಂ ರೋಚಕಂ ಅಸ್ತಿ, ವೆರಿ ಇಂಟ್ರೆಸ್ಟಿಂಗ್ ಅಸ್ತಿ, ಪಠಿತುಂ ಬಹು ಅಸ್ತಿ, ಪರಂತು ಅತ್ರ ಏತಾವದೇವ. ಅಸ್ತು, ಅದ್ಯತನ ಪ್ರಶ್ನಃ. ಪಾಣಿನೇಃ ವ್ಯಾಕರಣಶಾಸ್ತ್ರಸ್ಯ ಆಧಾರಭೂತಾನಿ ಮಹೇಶ್ವರ ಸೂತ್ರಾಣಿ ಕತಿ ಸಂತಿ?
3: ಇದಾನಿಂ
1: गीताश्लोकपठनम् दशमोऽध्यायः श्लोकसङ्ख्या एकविंशतितः त्रिंशत् पर्यन्तम् अध्याय 10 श्लोकसङ्ख्या 21-30

ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

0: You were listening to KLE Ayurveda Health Guide on KLE's Venudvani 90.4 FM. Keep listening to Venudvani 90.4 FM, KLE Kanasu. कभी कभी माँ बनने का सफर होता है थोड़ा लंबा, बट यू आर नॉट अलोन. केली फर्टिलिटी सेंटर इज विथ यू विथ साइंस, सोल एंड सेंसिटिविटी. जिंदगी को दो नई शुरुआत केली आईवीएफ के साथ. केली फर्टिलिटी सेंटर, ओपीडी नंबर 97, शरावती सेकेंड फ्लोर, केलीज डॉक्टर प्रभाकर पोरे हॉस्पिटल एंड एमआरसी बेलगावी. फोन नंबर 08312551530 एंड 247377 एक्सटेंशन 1530.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148153 ಹಾಗೂ 8123871607.

ಹಲೋ, ಗುಡ್ ಮಾರ್ನಿಂಗ್ ಬೆಳಗಾವಿ. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನನಗಿಷ್ಟ ಆಗಿರೋ ಒಂದು ಕವನಾನ ನಿಮ್ ಜೊತೆ ಶೇರ್ ಮಾಡಬೇಕು ಅನಿಸ್ತು. ಎಲ್ಲೋ ಒಂದು ಮ್ಯಾಗಝಿನ್ ಅಲ್ಲಿ ಓದುವಾಗ ಸಿಕ್ಕಿತ್ತು. ಭಾವನಾ ಅಂತ ಈ ಕವಿತೆನ ಸೂಪರ್ ಆಗಿ ಬರೆದಿದ್ದಾರೆ. ಸೂಪರ್ ಭಾವನಾ ಅದೇನಂತ ಓದ್ತೀನಿ. ಅದಕ್ಕೂ ಮುಂಚೆ ಒಂದು ಸೂಪರ್ ಹಿಟ್ ಸಾಂಗ್ ನಮ್ಮ ಮಧುರ ಮುಂಜಾನೆ ಕಾರ್ಯಕ್ರಮದಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ, ಕೇಳಿ ಮಜಾ ಮಾಡಿ.

ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಮಧುರ ಮುಂಜಾನೆ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ. ಒಂದು ಕವನ ಇಷ್ಟ ಆಯಿತು, ಒಂದು ಮ್ಯಾಗ್ಝಿನ್ ಓದುವಾಗ ಅಂತ ಹೇಳಿದೆ. ಸೊ ಕವನ ಏನಪ್ಪ ಅಂತಂದರೆ, ನನಸಾಗುವುದೇ ನೂರಾರು ಕನಸುಗಳಲ್ಲಿ ಒಂದಾದರೂ, ಕನಸುಗಳೇಕೆ ನನ್ನ ಬೆನ್ನನೇರಿವೆ, ಅದೃಷ್ಟವಿಲ್ಲದ ನನ್ನ ಬಾಳಲಿ, ಆದರೂ ಕಟ್ಟುವೆ ಕನಸುಗಳ ನೂರಾರು ಮಹಲುಗಳನ್ನು, ಚಲಿಸಬೇಕೆಂಬ ಹಂಬಲ ಮನದಲ್ಲಿ ಮೌನವಾಗಿ ಮನೆ ಮಾಡಿದೆ. ಪಾಪ ಈ ಮುಗ್ಧ ಮನಸ್ಸಿಗೇಕೆ ಅರಿಯದು ಶ್ರೀಮಂತಕ್ಕಿಂತ ಅದೃಷ್ಟವೇ ಪ್ರಮುಖವೆಂದು. ಸೂಪರ್ ಆಗಿತ್ತಲ್ವಾ? ಭಾವನಾ ಅಂತ ಈ ಕವನ ಬರೆದಿದ್ದು, ಅವರಿಗೆ ಕ್ರೆಡಿಟ್ಸ್ ಹೋಗಲೇಬೇಕು. ಸುಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಂಗ್ ಪ್ಲೇ ಮಾಡ್ತಾ ಇದ್ದೀವಿ ನಿಮಗಾಗಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಮಾರ್ಕೆಟಿಗೆ ಹೋಗುವಾಗ ನಿಮ್ಮ ಮನೇಲಿರೋ ಬ್ಯಾಗ್ನ ತಗೊಂಡು ಹೋದ್ರೆ ವಾಪಸ್ ಬರುವಾಗ ಪ್ಲಾಸ್ಟಿಕ್ ಬ್ಯಾಗ್ಸ್ನ ಕ್ಯಾರಿ ಮಾಡೋದು ಕಡಿಮೆ ಆಗುತ್ತೆ. ಒಂದು ಯೂಸ್ಫುಲ್ ಟಿಪ್ ನನ್ನ ಕಡೆಯಿಂದ ನಿಮಗೋಸ್ಕರ. ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮ ಆನ್ ಮೇಲು ಧ್ವನಿ 90.4 FM. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ಸೊ ಇನ್ಯಾಕ್ ತಡ, ಈಗಲೇ ನಿಮ್ಮ ಮೊಬೈಲ್ನಲ್ಲಿ 9019904904 ನಂಬರ್ನ ಸೇವ್ ಮಾಡ್ಕೊಳ್ಳಿ. ಈ ನಂಬರ್ಗೆ ನೀವು SMS ಮಾಡಬಹುದು, ಇಲ್ಲ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಹಾಗೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಕೂಡ ನನ್ನ ಜೊತೆ ನೀವು ಶೇರ್ ಮಾಡಬಹುದು. ಸೊ ನಾ ಖಂಡಿತ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸೊ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಂಗ್ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ, ಕೇಳ್ಕೊಂಡು ಬನ್ನಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಧ್ವನಿ 90.4 FM. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಕವನ ಓದುವಂತಹ ಸಮಯ. ಈ ಕವನ ಬರೆದಿದ್ದು ಮಂಜುನಾಥ್ ಅಂತ. ಮಂಜುನಾಥ್ ಅವರು ಸೂಪರ್ ಆಗಿರೋ ಕವನ ಬರೆದಿದ್ದಾರೆ. ಕವನ ಏನಪ್ಪ ಅಂತಂದ್ರೆ, ಬದುಕೇ ಸುಂದರ ಕವನವಾದರೆ ನೀ ಎದೆ ತುಂಬಿ ಹಾಡು, ಬದುಕೇ ಸುಂದರ ಚಿತ್ರವಾದರೆ ನೀ ಕಣ್ತುಂಬ ನೋಡು. ಬದುಕು ಎಂಬುದೊಂದು ಯುದ್ಧದ ಹಾಗೆ, ಶೌರ್ಯದಿ ಹೋರಾಡು. ಬದುಕೆಂಬ ಸ್ವಚ್ಛ ನೀಲಾಕಾಶದಿ ನೀನು ಹಾರಾಡು. ಬದುಕು ಕಲ್ಲು ಬಂಡೆಯ ಹಾಗೆ, ಕೆತ್ತಿ ಶಿಲ್ಪವ ನೀ ಮಾಡು. ಬದುಕೇ ಒಂದು ಘೋರ ಸಮುದ್ರ, ನೀ ಅದರಲ್ಲಿ ಈಜಾಡು. ಬದುಕೇ ಒಂದು ನಿಗೂಢವಾದುದು, ಭೇದಿಸಿ ನೀ ನೋಡು. ಬದುಕೆಂಬುದು ಹೂಬನವಾದರೆ ನೀ ಅದರಲ್ಲಿ ಹೂವಾಗಿ ಅರಳು. ತಿಳಿದುಕೋ ನೀ ಈ ಬದುಕಿನ ತಿರುಳು. ಕವನ ಸೂಪರ್ ಆಗಿತ್ತಲ್ವಾ? ಸುಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಂಗ್ ಪ್ಲೇ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ಕೇಳ್ಕೊಂಡು ಬನ್ನಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮಧುರ ಮುಂಜಾನೆ ವಿಶೇಷ ಕಾರ್ಯಕ್ರಮ ಆನ್ ವೇಣು ಧ್ವನಿ 90.4 FM. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನಾನು ಕವನಗಳನ್ನ ಓದಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಬಂದೇ ಬಿಡ್ತು. ನಾಳೆ ಮತ್ತೆ ಇದೇ ಸಮಯಕ್ಕೆ ಮತ್ತೊಂದು ವಿಷಯದ ಕುರಿತು ನಾನು ನಿಮ್ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ಮಣಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ಮಣಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. ಹಾಗಾಗಿ ಈ ದಿನದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಮೇಡಮ್ ಮತ್ತು ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಈ ಒಂದು ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡಲಾಗುತ್ತೆ. ಇದರ ಹಿಂದಿನ ಉದ್ದೇಶ ಏನು ಮೇಡಮ್?
2: ನಾವು ಈ ವರ್ಷ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಾವು ನೇತ್ರದಾನ ಪಾಕ್ಷಿಕವನ್ನು ಈ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ಆಚರಿಸ್ತೀವಿ. ಮುಖ್ಯ ಉದ್ದೇಶ ಅಂತಂತಂದರೆ ನೇತ್ರದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಇದರ ಅರಿವು ಮೂಡಿಸೋದ್ರಿಂದ ಏನಾಗ್ತದೆ, ಜಾಸ್ತಿ ಜನರಿಗೆ ನಾವು ನೇತ್ರದಾನ ಮಾಡೋಕ್ಕೆ ಮೋಟಿವೇಟ್ ಮಾಡೋಕ್ಕೆ ನಮಗೆ ಏನು ಅನುಕೂಲ ಆಗ್ತದೆ. ಸೊ ಈಗ ಏನಂದರೆ ಅಂಗಾಂಗ ದಾನಗಳದ್ದು ತಾವು ಕೇಳಿರ್ಬೋದು. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡಬೇಕು, ಅದರಿಂದ ಸಾಕಷ್ಟು ರೋಗಗಳಿಗೆ ಸಹಾಯ ಆಗ್ತದೆ ಅಂಥೇಳಿ ನಾವು ಹೇಳ್ತೇವೆ. ಸೊ ಈಗ ನಮ್ಮ ಬ್ರೈನಿಗೆ ಏನು ನಾವೇನು ಹೇಳ್ತೀವಿ, ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಸೆನ್ಸರಿ ಆರ್ಗನ್ಸ್, ಮುಖ್ಯವಾದಂಥ ಸೆನ್ಸರಿ ಆರ್ಗನ್ಸಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಥರ ನಾವು ಅದನ್ನು ಇದನ್ನು ಮಾಡ್ತೀವಿ. ಇವೆಲ್ಲ ಬ್ರೈನಿಗೆ ಮೆಸೇಜಸ್ಸನ್ನು ಕೊಡ್ತದೆ. ಸೊ ಅದರಲ್ಲಿ ಕಣ್ಣಿನ ಮುಖಾಂತರ ಬ್ರೈನಿಗೆ ಸೆನ್ಸರಿ ಮೆಸೇಜ್ ಹೋಗೋದು ಮ್ಯಾಕ್ಸಿಮಮ್. 80% ಕಣ್ಣಿಂದ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಅದೆಲ್ಲ ಮಾಹಿತಿನ ಬ್ರೈನಿಗೆ ಕಣ್ಣು ಕೊಡ್ತದೆ. ಸೊ ಅದಕ್ಕಾಗಿ ನಾವು ನೇತ್ರದಾನ ಮಹಾದಾನ. ಈಗ ನಾವು ಮುಂಚೆ ಹೆಂಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಜನ ಮುಂದೆ ಬರ್ತಾ ಇರಲಿಲ್ಲ, ಹಿಂದೇಟ್ ಆಗ್ತಾ ಇದ್ರು. ಬಟ್ ಈಗ ವಾಲಂಟ್ರಿಯಾಗಿ ಎಷ್ಟೋ ಜನ ರಕ್ತದಾನ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಅದೇ ಥರ ನಾವು ನೇತ್ರದಾನ ಬಗ್ಗೆ ಜನರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅವರಲ್ಲಿರುವಂಥ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ನೇತ್ರದಾನದ ಪ್ಲೇಜನ್ನು ಜಾಸ್ತಿ ಜನ ಮಾಡುವಂಗೆ ಮತ್ತು ನೇತ್ರದಾನ ಮಾಡೋಕ್ಕೆ ಜನರಿಗೆ ಮೋಟಿವೇಟ್ ಮಾಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಅನುಕೂಲ ಆಗ್ತದೆ ಅಂತ ಮಾಡ್ತಾ ಇದ್ದೀವಿ.
0: ಮೇಡಮ್, ಈ ಒಂದು ನೇತ್ರದಾನದಿಂದ ಭಾರತದಲ್ಲಿ ಈ ಹಿಂದೆ ಇರುವ ಅಂಧತ್ವಕ್ಕೂ ಈಗಿನ ಅಂಧತ್ವಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಏನಾದರೂ ಕಂಡು ಬಂದಿದೆಯಾ, ಸುಧಾರಣೆ ಕಂಡು ಬಂದಿದೆಯಾ?
2: ಹೌದು, ಈಗ ನಮ್ಮ ದೇಶದಲ್ಲಿ ಮುಂಚೆ 2015-19ರಲ್ಲಿ ಒಂದು ಸರ್ವೆ ಮಾಡಿದ್ರು. ಆ ಸರ್ವೆ ಪ್ರಕಾರ ಮೊದಲು 2007ರೊಳಗೆ ನಮ್ಮಲ್ಲಿ ಇದು ಅಂಧತ್ವ 1% ಇತ್ತು. ಈಗ ಅದು 2019ಕ್ಕೆ 0.36% ಆಗಿದೆ. ಸೊ ನಮ್ಮ ಗೋಲ್ ಏನು ಅಂತಂತಂದರೆ ಅದು 0.25 ಬೈ 2025 ತೊಗೊಂಬರ್ಬೇಕು ಅನ್ನೋದು ನಮ್ಮದು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶವಾಗಿದೆ.
0: ಸರ್, ಈಗ ಈ ಒಂದು ವಿಶ್ವ ನೇತ್ರದಾನದ ಉದ್ದೇಶದಿಂದ ಈಗ ಸಾಕಷ್ಟು ಬದಲಾವಣೆಗಳು, ಸುಧಾರಣೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಕಣ್ಣು ದಾನ ಅಂದರೆ ಏನು ಸರ್? ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದರೆ ಅದರಿಂದ ಇನ್ನೊಬ್ಬರಿಗೆ ಹೇಗೆ ಬೆಳಕು ಸಿಗುತ್ತೆ ಅಂತ?
1: ನಮಸ್ಕಾರ ಮ್ಯಾಮ್, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಅಂತ ಕೇಳಿದ್ರಿ. ನೇತ್ರದಾನ ಅಂದ್ರೆ ಏನಪ್ಪ ಅಂದ್ರೆ, ನಾವು ವಾಲಂಟರಿ ಅಂದ್ರೆ ಸ್ವ ಇಚ್ಛೆಯಿಂದ ನಮ್ಮ ಕಣ್ಣುಗಳನ್ನ ನಾವು ತೀರಿಕೊಂಡ ಮೇಲೆ, ನಾವು ಮೃತರಾದ್ಮೇಲೆ ಕೊಡುವಂತ ಪ್ರಕ್ರಿಯೆ. ಸೊ ಆಗ್ಲಿ ಮೇಡಮ್ ಹೇಳಿದ್ರು, ಎಲ್ಲಾ ಪಂಚೇಂದ್ರಿಯಗಳಲ್ಲಿ ಸೆನ್ಸರಿ ಆರ್ಗನ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂತ ಅಂಗ ಯಾವ್ದಪ್ಪ ಅಂದ್ರೆ ಕಣ್ಣು. ಯಾಕಂದ್ರೆ ನಮ್ದು 80% ಕೆಲಸಗಳೆಲ್ಲ ನಾವು ಮಾಡೋದು ಕಣ್ಣು ನೋಡಿ. ಸೊ ಅದರಿಂದ ಕಣ್ಣಿಗೆ ಏನೇ ಸಮಸ್ಯೆ ಆದ್ರೂ, ಅದ್ರ ದೃಷ್ಟಿ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸೊ ಈ ನೇತ್ರ ದಾನ ಮಾಡೋದ್ರಿಂದ ಏನು ದಾನ ಮಾಡಿ ಕೊಟ್ಟಿರುವಂತ ಕಾರ್ನಿಯನ್ನ ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಏನ್ ಕರಿತೀವಿ, ಕಸಿ ಅನ್ನೋದು ಏನು ಕನ್ನಡದಲ್ಲಿ ಹೇಳ್ತಾರಲ್ಲ, ಅದ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಾರ್ನಿಯಾದ ಬ್ಲೈಂಡ್ನೆಸ್ ಅಂತ ಏನ್ ಕರೀತಾರೆ. ಈಗ ನಾವು ಕಣ್ಣನ್ನ ನೋಡಬೇಕಂದ್ರೆ ಜನರಲಿ ಅನಾಟಮೀಸ್ ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ಕಣ್ಣು ಬರೀ ಒಂದು ನಮ್ ಗ್ರೌಂಡ್ ತರ ಕಾಣಿಸುತ್ತೆ ಅಷ್ಟೇ. ಮುಂದೆ ಏನು ಟ್ರಾನ್ಸ್ಪರೆಂಟ್ ಕಪ್ಪು ಭಾಗ ಏನ್ ಕರಿತೀವಲ್ಲ, ಪಾರದರ್ಶಕ ಪಾರ್ಟ್ ಏನಿರುತ್ತಲ್ಲ, ಟ್ರಾನ್ಸ್ಪರೆಂಟ್ ಪಾರ್ಟ್, ಅದಕ್ಕೆ ನಾವು ಕಾರ್ನಿ ಅಂತ ಕರಿತೀವಿ. ಸೊ ಆ ಕಾರ್ನಿ ಹಿಂದ್ಗಡೆ ಲೆನ್ಸ್ ಅಂತ ಇರುತ್ತೆ, ಮಸೂರ್ ಅಂತ ಇರುತ್ತೆ. ನೀವು ಕೇಳಿರ್ಬೋದು ಮೋತಿ ಬಿಂದು ಆ ತರ ಏನು ವಯಸ್ಸಾದ್ಮೇಲೆ ಬರುತ್ತಲ್ಲ ಆ ತರ, ಅದರಲ್ಲಿ ಮೋತಿ ಬಿಂದು ಅಂದ್ರೆ ಆ ಲೆನ್ಸ್ ಕೆಟ್ಟ ಹೋಗಿರುತ್ತೆ, ಅದನ್ನ ನಾವು ತೆಗೆದ್ಬಿಟ್ಟು ಒಳ್ಳೆ ಲೆನ್ಸ್ ಅನ್ನ ಹಾಕ್ತೀವಿ. ಸೊ ಮೊದಲು ಕಾರ್ನಿಯ ಬರುತ್ತೆ, ಪಾರದರ್ಶಕ ಪರದೆ, ಅದ್ರ ಹಿಂದ್ಗಡೆ ಲೆನ್ಸ್ ಬರುತ್ತೆ, ಅದ್ರ ಹಿಂದ್ಗಡೆ ರೆಟಿನಾ ಅಂತ ಬರುತ್ತೆ, ಕಣ್ಣಿನ ನರ ಇರ್ಬೋದು, ಅದ್ರ ಹಿಂದ್ಗಡೆ ಆಪ್ಟಿಕ್ ನರ್ವ್ ಅಂತ ಕರೀತಾರೆ, ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಸೊ ಅದು ಅಲ್ಲಿಂದ ಬ್ರೈನ್ ಒಳಗಡೆ ಹೋಗುತ್ತೆ. ಸೊ ಇದೆಲ್ಲ ಒಂದು ಚೈನ್ ತರ ಇರುತ್ತೆ. ಸೊ ಇವೆಲ್ಲ ಚೈನ್ಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಮುಂದಿರುವಂತ ವಸ್ತುಗಳು ಕಾಣಿಸುತ್ತೆ. ಸೊ ಇವಾಗ ನಾವು ನೇತ್ರದಾನದಿಂದ ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಇಂದ ನಾವು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಈ ಫಸ್ಟ್ ಪಾರ್ಟ್ ಏನಿದೆಯಲ್ಲ ಟ್ರಾನ್ಸ್ಪರೆಂಟ್ ಪರದೆ ಏನಿದೆಯಲ್ಲ ಕಾರ್ನಿಯಾ ಅಂತ ಏನ್ ಕರೀತಾರಲ್ಲ ಆ ಕಾರ್ನಿಯಾ ಭಾಗವನ್ನು ನಾವು ಕೆಟ್ಟ ಹೋಗಿದ್ರೆ ಅದನ್ನ ನಾವು ರಿಪ್ಲೇಸ್ ಮಾಡ್ತಾ ಇದೀವಿ. ಸೊ ಕಾರ್ನಿಯಾ ಬ್ಲೈಂಡ್ನೆಸ್ ಇಂದ ಏನ್ ಸಮಸ್ಯೆ ಇರುತ್ತೋ ಅದನ್ನ ನಾವು ತಡೆಗಟ್ಟುವ ಸಲುವಾಗಿ ಅದನ್ನ ರಿಪೇರಿ ಮಾಡೋ ಸಲುವಾಗಿ ಅಂತ ಹೇಳಿ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ದೃಷ್ಟಿ ಬರುವ ಸಾಧ್ಯತೆಗಳು ಹೆಚ್ಚಿದೆ.
0: ಸರ್, ಈಗ ಕಣ್ಣಿನ ದಾನ ಮಾಡಿದ್ರೆ ಈಗ ಸಂಪೂರ್ಣ ಕಣ್ಣನ್ನೇ ತೆಗೆದುಕೊಳ್ಳಲಾಗುತ್ತಾ ಅಥವಾ ಕಣ್ಣಿನ ಯಾವ ಒಂದು ನಿರ್ದಿಷ್ಟ ಭಾಗವನ್ನ ತೆಗೆದುಕೊಳ್ಳಲಾಗುತ್ತೆ?
1: ನಾ ಆಗ್ಲೇ ನಿಮ್ಗೆ ಪ್ರೊಸೀಜರ್ ಹೇಳಿದೆ. ಏನಪ್ಪಾ ಅಂದ್ರೆ ನಾವೀಗ ಒಬ್ಬ ವ್ಯಕ್ತಿ ಕಣ್ಣುಗಳನ್ನು ದಾನ ಮಾಡಿದ್ರೆ ನಾವು ಎಲ್ಲ ಕಣ್ಣನ್ನೇ ತಗೊಳ್ತೀವಿ, ತಗೊಂಡ್ರೆ ಬಟ್ ಅದರಲ್ಲಿ ಮುಖ್ಯವಾಗಿ ಉಪಯೋಗವಾಗುವಂತ ಪಾರ್ಟ್ ಯಾವ್ದಪ್ಪ ಅಂದ್ರೆ ಕಾರ್ನಿಯಾ. ಮುಂದೆ ಟ್ರಾನ್ಸ್ಪರೆಂಟ್ ಏನು ಇದೆಯಲ್ಲ ಆ ಪಾರ್ಟ್ ಉಪಯೋಗ ಆಗುತ್ತೆ. ಸೊ ಬಟ್ ಉಳಿದಿದ್ದ ಭಾಗಗಳನ್ನ ನಾವು ರಿಸರ್ಚ್ ಪರ್ಪಸ್ ಅಂತ ಉಪಯೋಗ ಮಾಡ್ತೀವಿ.
0: ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂದ್ರೆ ಏನಾದ್ರೂ ವಯಸ್ಸಿನ ಮಿತಿ ಇದೆಯಾ? ವಯಸ್ಸಾದವರು ಕೂಡ ಕಣ್ಣು ದಾನ ಮಾಡಬಹುದಾ ಅಂತ?
1: ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಕಣ್ಣುಗಳನ್ನ ಯಾರು ಬೇಕಾದ್ರೂ ದಾನ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಭೇದ ಆಗಿರ್ಬೋದು ಅಥವಾ ಲಿಂಗದ ಭೇದ ಆಗಿರ್ಬೋದು, ಬ್ಲಡ್ ಗ್ರೂಪ್ ಇರ್ಬೋದು, ನೀವು ಯಾವ ಜಾತಿ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ, ಯಾರು ಬೇಕಾದ್ರೂ ಡೊನೇಟ್ ಮಾಡಬಹುದು.
0: ಇವಾಗ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ, ಒಬ್ಬೊಬ್ರು ಕನ್ನಡಕವನ್ನ ಧರಿಸ್ತಾರೆ ಅಥವಾ ಕಣ್ಣಿನ ಸಮಸ್ಯೆ ಏನಾದ್ರು ಇದ್ರೆ ಅವರು ಕಣ್ಣಿನ ದಾನ ಮಾಡಬಹುದು?
1: ಡೆಫಿನೆಟ್ಲಿ ಡೆಫಿನೆಟ್ಲಿ. ಏನಂದ್ರೆ ನಾವು ಆಗ್ಲೇ ಹೇಳಿದಂಗೆ ನಾವು ಕಾರ್ನಿಯಾ ಇಸ್ ಮೇನ್ ಇಂಪಾರ್ಟೆಂಟ್. ನಾವು ಕಣ್ಣು ಯಾರು ಬೇಕಾದ್ರೂ ನಿಮ್ಗೆ ಮುಂಚೆ ನನ್ನ ಚಶ್ಮಾ ಇತ್ತಪ್ಪ, ಸ್ಪೆಕ್ಟಿಕಲ್ ನಂಬರ್ ಇದೆ, ಅಥವಾ ನನ್ನ ಲೆಸಿಕ್ ಸರ್ಜರಿ ಆಗಿದೆ, ನನಗೆ ಹೈಪರ್ ಟೆನ್ಷನ್ ಇದೆ ಅಥವಾ ಒಂದು ಡಯಾಬಿಟೀಸ್ ಇದೆ ಅಥವಾ ಮತ್ತಿನ್ಯಾವುದೋ ಕಾಯಿಲೆ ಇದೆ ಅಂತಂದ್ರೆ ಅವರು ಕೂಡ ಡೊನೇಟ್ ಮಾಡಬಹುದು. ಯಾಕಂದ್ರೆ ಅದು ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ. ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಏನಪ್ಪಾ ಅಂದ್ರೆ ಅದ್ರ ಗ್ರೇಡಿಂಗ್ ಅಂತ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಉಪಯೋಗ ಮಾಡ್ತೀವಿ. ಡೆಫಿನೆಟ್ಲಿ ಯಾವುದೇ ಗ್ರೇಡ್ ಇದ್ರೂ ಕೂಡ ಕಾರ್ನಿಯಾ ಇಸ್ ಯೂಸ್ಫುಲ್ ಅಂಡ್ ಯು ಕ್ಯಾನ್ ಡೊನೇಟ್.
0: ಸರ್, ಈಗ ಕಣ್ಣು ದಾನ ಮಾಡಬೇಕು ಅಂತ ಆಸೆ ಇರೋರು ಬದುಕಿರುವಾಗಲೇ ಏನಾದರೂ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಅವರ ಮರಣದ ನಂತರ ಈ ಕುಟುಂಬದವರು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ? ಹೇಗೆ ನೇತ್ರದಾನ ಹೇಗೆ ಮಾಡಲಾಗುತ್ತೆ ಸರ್, ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ?
1: ನೇತ್ರದಾನ ಪ್ರಕ್ರಿಯೆ ಹೇಳಬೇಕು ಅಂದ್ರೆ ಏನಪ್ಪಾ ಅಂದ್ರೆ ನೀವು ಮುಂಚೆನೆ ಅಂದ್ರೆ ನಾವು ಜೀವಂತ ಇರುವಾಗಲೇ ಯಾರು ಬೇಕಾದ್ರೂ ಪ್ಲೆಜ್ ಮಾಡಬಹುದು, ಅಂದ್ರೆ ನಾವು ಪ್ರತಿಜ್ಞೆ ಮಾಡಬಹುದು ನಾನು ಕಣ್ಣುಗಳನ್ನ ದಾನ ಮಾಡ್ತೀನಿ ಅಂತ. ಸೊ ಈ ಪ್ರೊಸೆಸ್ ಏನಿದೆಯಲ್ಲ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಸಾಕಷ್ಟು ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಜೀವನ ಸಾರ್ಥಕತೆ ಅಂತ ಒಂದು ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಕಳೆದ ಒಂದು 4-5 ವರ್ಷದಿಂದ ನಾವು ಅದನ್ನ ಆಕ್ಟಿವ್ ಆಗಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಪ್ರೊಸೀಜರ್ ಏನಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ ಸ್ಟಾರ್ಟ್ ಇರುವಂತ ಚಾಲ್ತಿಯಲ್ಲಿ ಇರುವಂತ ಒಂದು ಮೊಬೈಲ್ ಫೋನ್ ಇದ್ರೆ ನೀವು ಡೆಫಿನೆಟ್ಲಿ ಸಿಂಪಲ್ ಆಗಿ ನೀವು

0: ವಿ ಡೋಂಟ್ ಆಂಟಿಸಿಪೇಟ್ ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸೊ ಅದರಿಂದ ಏನಪ್ಪ ಅಂದರೆ ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಅಂದರೆ ವೆರಿ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂದರೆ ನೀವು ಹೇಳಿದರೆ ಭಾಳ ಒಳ್ಳೆಯದು
1: ಸರಿಗ ಒಬ್ಬ ವ್ಯಕ್ತಿ ಕಣ್ಣುದಾನ ಮಾಡಬೇಕು ಅಂದಾಗ ಅವರು ಕುಟುಂಬದವರಿಗೆ ಹೇಳಿರಬೇಕು ಅಂತ ತಾವು ತಿಳಿಸಿದ್ದೀರಿ ಈಗ ಅವರು ಮೃತಪಟ್ಟ ನಂತರ ಕುಟುಂಬದವರು ತಕ್ಷಣ ಏನು ಮಾಡಬೇಕು ಅಂತ
0: ಭಾಳ ಇಂಪಾರ್ಟೆಂಟ್ ಇದು ಏನಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಪ್ರೀತಿಪಾತ್ರರು ತೀರ್ಕೊಂಡಿದ್ದಾಗ ಈ ವಿಷಯದ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಿರೋದಿಲ್ಲ ಯೋಚನೆ ಮಾಡ್ತಿದ್ದಾರೆ ಅಂದರೆ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ರಿಲೇಟಿವ್ಸ್ ಭಾಳ ದೊಡ್ಡ ಮನಸ್ಸಿನವ್ರು ಇದ್ದಾರೆ ಅಂತ ಅನ್ಕೋಬಹುದು ಸೊ ಇಮಿಡಿಯೇಟ್ಲಿ ನಾವು ಏನು ಮಾಡಬೇಕಂದ್ರೆ ಮುಂಚೆನೆ ನೀವು ಪ್ಲೆಜ್ ಮಾಡಿದರೆ ನಮ್ದೊಂದು ಸಹಾಯವಾಣಿ ಇದೆ 1919 ಅಂತ ಆ ಸಹಾಯವಾಣಿಗೆ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ದವಾಖಾನೆ ಅಥವಾ ಹತ್ತಿರದ ಐ ಬ್ಯಾಂಕ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೆಎಲ್ಎ ಐ ಬ್ಯಾಂಕ್ ಇದೆ ಮತ್ತು ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಇದೆ ಅಲ್ಲ ಅಲ್ಲಿ ಕೂಡ ಐ ಬ್ಯಾಂಕ್ ಇದೆ ಅದ್ರ ನೀವು ಸಹಾಯವಾಣಿಗೆ ನೀವು ಕಾಲ್ ಮಾಡಿದ್ರೆ ನಮ್ಮದು ಪ್ರತಿಯೊಂದು ಐ ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂದರೆ ಒಂದು ಐ ರಿಟ್ರಿವಲ್ ಸೆಂಟರ್ ಅಂತ ಇರುತ್ತೆ ಅದರಲ್ಲಿ ಒಂದು ನುರಿತ ತಜ್ಞರ ಟೀಮೇ ಇರುತ್ತೆ ಸೊ ಅವರು ಬಂದು ಏನಪ್ಪಾ ಅಂದರೆ ಐ ರಿಟ್ರಿವಲ್ ಮಾಡ್ಕೊಂಡು ಹೋಗ್ತಾರೆ ಸೊ ನೀವು ಪ್ರೀತಿಪಾತ್ರರಾಗಿ ಮನೆಯವರು ಏನು ಮಾಡ್ಬೋದು ಡೊನೇಷನ್ ಬಗ್ಗೆ ಅಂದರೆ ಒಂದು ಫಸ್ಟು ನೀವೇನು ಮಾಡಬೇಕಂದ್ರೆ ಯಾರು ಮೃತ ಇರ್ತಾರಲ್ಲ ಅವರನ್ನು ಎಸಿ ಮತ್ತು ಫ್ಯಾನ್ಗಳಿಂದ ಸ್ವಲ್ಪ ದೂರ ಇಡಬೇಕು ಆಮೇಲೆ ಮೃತರ ಆಗಿದ್ದಾರೆ ಅಂದ ತಕ್ಷಣ ಅವ್ರ ಕಣ್ಣುಗಳನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಆಮೇಲೆ ಸ್ವಚ್ಛವಾದಂಥ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ಕ್ಲೀನ್ ಕ್ಲಾತನ್ನು ಸ್ವಲ್ಪ ತಣ್ಣೀರಿನಲ್ಲಿ ಎದ್ದಿ ಕಣ್ಣಿನ ಮೇಲೆ ಇಡಬೇಕು ಅಂದರೆ ತೇವಾಂಶ ಕಣ್ಣಿಂದು ಮೇಂಟೈನ್ ಆಗಬೇಕು ಸೊ ಅಷ್ಟು ಮಾಡಿ ಆಮೇಲೆ ಸಾಧ್ಯವಾದಷ್ಟು ಅಪ್ರೈಟ್ ಪೋಶ್ಚರ್ ಅಂದರೆ ಅವ್ರನ್ನ ಕೂಡಿಸಿರುವಂಥ ರೀತಿಯಲ್ಲಿ ಇಟ್ಟರೆ ಅಂತೂ ಭಾಳ ಒಳ್ಳೆಯದು ಇಷ್ಟೆಲ್ಲ ಮಾಡಿ ನೀವು ಇಮಿಡಿಯೇಟ್ ಆಗಿ ನೀವು ಹತ್ತಿರದ ಐ ಬ್ಯಾಂಕಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಡೊನೇಷನ್ ಪ್ರಕ್ರಿಯೆಯನ್ನು ಪೂರ್ತಿ ಮಾಡ್ತಾರೆ
1: ಖಂಡಿತ ಸ್ನೇಹಿತರೆ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 47 37 77.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಸರ್, ಇನ್ನು ಕೆಲವರಿಗೆ ಒಂದು ಭಯ ಇರುತ್ತೆ, ಕಣ್ಣು ದಾನ ಮಾಡಿದರೆ ಮೃತದೇಹದ ಮುಖದ ಒಂದು ರೂಪ ಬದಲಾಗುತ್ತೆ ಅಂತ, ಅಂತ್ಯಕ್ರಿಯೆ ಮಾಡುವಾಗ ಒಂದು ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು, ಅದರ ಬಗ್ಗೆ ಸರ್?
2: ಡೆಫಿನೆಟ್ಲಿ, ಎಷ್ಟೊಂದು ಸಾರ್ವಜನಿಕರಲ್ಲಿ ನೇತ್ರದಾನದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಅವುಗಳನ್ನು ಹೋಗಲಾಡಿಸಿ ಅವರಲ್ಲಿ ಜನಾಗಿ ಅರಿವು ಮೂಡಿಸಬೇಕು ಅನ್ನೋದೇ ಈ ಕಾರ್ಯಕ್ರಮ, ಈ ಪಾಕ್ಷಿಕದ ಉದ್ದೇಶ. ಸೊ ಮುಖ್ಯವಾದಂಥ ಏನಪ್ಪಾ ಅಂದರೆ, ಒಂದು ಮಿತ್ ಏನಪ್ಪಾ ಅಂದರೆ, ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಮುಖ ಎಲ್ಲ ವಿರೂಪಗೊಳ್ಳುತ್ತೆ ಆ ಥರ ಒಂದೇನೋ ಡೌಟ್ ಇರುತ್ತೆ, ಆ ಥರ ಏನೂ ಇಲ್ಲ. ನಾವು ನೇತ್ರದಾನದಲ್ಲಿ ಆ್ಯಕ್ಚುಲಿ ನಾವು ತೆಗೆದುಕೊಳ್ಳೋದು ಬರೀ ಐಬಾಲ್ಸನ್ನು ಅಷ್ಟೇ ತೆಗಿತೀವಿ, ಆಮೇಲೆ ರೆಪ್ಪೆಯನ್ನು ಓಪನ್ ಮಾಡಿರ್ತೀವಿ, ಮತ್ತೆ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಒಳಗಡೆ ನಾವು ಗಾಸ್ ಪೀಸ್ ಅಥವಾ ಆರ್ಟಿಫಿಷಿಯಲ್ ಐ ಇಡೋದ್ರಿಂದ

0: ಇಂದ ನೀವು ಅವರು ನಾರ್ಮಲ್ ಆಗಿ ಯಾವ ತರ ಕಣ್ಣು ಮುಚ್ಚಿರ್ತಾರೋ ಅದೇ ತರ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೂಪ ಪ್ರಕ್ರಿಯೆ ಅಥವಾ ಏನು ರಕ್ತಸ್ರಾವ ಆಗುದು ಆ ತರ ಏನೂ ಇರುವುದಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾರೆ, ಏನು ತೊಂದರೆ ಇಲ್ಲ.
1: ಸರ್, ಇವಾಗ ತಾವು ಹೇಳ್ತಾ ಇದ್ರಿ ನೇತ್ರದ ಪ್ಲಜ್ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಈ ಒಂದು ನೇತ್ರದ ಪ್ರತಿಜ್ಞೆಗೂ ಮತ್ತೆ ಈ ಒಂದು ನೇತ್ರದಾನಕ್ಕೂ ಇವೆರಡು ನಡುವೆ ಏನು ವ್ಯತ್ಯಾಸ ಇದೆ ಅಂತ?
0: ಒಂದು ಸಣ್ಣ ಡಿಫರೆನ್ಸ್ ಇದೆ. ಇವಾಗ ಐ ಪ್ಲಜಿಂಗ್ ಅಂದ್ರೆ ನೀವು ಜೀವಂತ ಇದ್ದಾಗ ನಾನು ಐ ಡೊನೇಷನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು, ದಟ್ ಇಸ್ ಐ ಪ್ಲಜಿಂಗ್. ಡೊನೇಷನ್ ಏನಂದ್ರೆ ನೀವು ತೀರ್ಕೊಂಡ ಮೇಲೆ ನಿಮ್ಮ ಪ್ರೀತಿ ಪಾತ್ರರು ಏನ್ ಡೊನೇಟ್ ಮಾಡ್ತಾರಲ್ಲ, ದಟ್ ಇಸ್ ಐ ಡೊನೇಷನ್.
1: ಸರ್, ಈಗ ಸಮಾಜದಲ್ಲಿ ಈ ಒಂದು ಕಣ್ಣಿನ ದಾನದ ಕುರಿತು ಸಾಕಷ್ಟು ಒಂದು ನಂಬಿಕೆಗಳು ಹಾಗೇನೆ ಭಯ ಇದೆ. ಈಗ ಜನರು ಕಣ್ಣದಾನ ಮಾಡೋದಕ್ಕೆ ಹಿಂದೆ ಸರಿಯುವುದಕ್ಕೆ ಮುಖ್ಯ ಕಾರಣಗಳು, ತಪ್ಪು ತಿಳಿವಳಿಕೆಗಳು ಏನು ಅಂತ?
0: ಒಂದು, ಕೆಲವೊಂದಿಷ್ಟು ಧಾರ್ಮಿಕ ಕಾರಣಗಳು ಇದಾವೆ. ಕೆಲವೊಂದಿಷ್ಟು ಜನರಲ್ಲಿ ಏನಪ್ಪ ನಂಬಿಕೆ ಇದಾವೆ ಏನಂದ್ರೆ ನೀವು ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಅವರಿಗೆ ಮುಕ್ತಿ ಸಿಗೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದಿಷ್ಟು ಊಹಾಪೋಹಗಳಿದಾವೆ. ಆತರ ಯಾವುದೇ ಏನು ಊಹಾಪೋಹಗಳಿಗೆ ನಾವು ಮರಳಾಗಬಾರ್ದು. ಯಾಕಂದ್ರೆ ಯಾವುದೇ ಧರ್ಮ ಇರ್ಬೋದು, ನೇತ್ರದಾನ ಅಂತದ್ದು ಅನ್ನುವಂಥದ್ದು ಒಂದು ಬಹಳ ಮಹತ್ತರವಾದಂತ ಆಮೇಲೆ ಅತ್ಯಂತ ಶ್ರೇಷ್ಠವಾದಂತಹ ದಾನ ನೇತ್ರ. ಎಲ್ಲಾ ದಾನಗಳು ಶ್ರೇಷ್ಠವಾದಂಥದ್ದು ನೇತ್ರದಾನ. ಸೊ ಆ ಪ್ರಕ್ರಿಯೆಗೆ ಬೇಡ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗಳು ಏನು ಹೇಳೋದಿಲ್ಲ. ಸೊ ನೀವು ಯಾವುದೇ ರೀತಿಯಂತ ಭಯ ಇರಲಾರ್ದೆ ಏನು ನಿರ್ಬಿಡೆಯಿಂದ ಕಣ್ಣುಗಳನ್ನ ದಾನ ಮಾಡಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ ವಯಸ್ಸಾದವರು ಕಣ್ಣುಗಳನ್ನ ದಾನ ಮಾಡಕ್ ಆಗೋದಿಲ್ಲ ಅಂತಕ್ಕಂತ ಒಂದು ಮಿಥ್ಯ ನಮ್ಮಲ್ಲಿದೆ. ಆತರ ಏನು ಇಲ್ಲ, 1 ವರ್ಷದಿಂದ ಹಿಡಿದು 90 ವರ್ಷ 100 ವರ್ಷ ಆದವರು ಕೂಡ ಡೆಫಿನೆಟ್ಲಿ ದಾನ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಕಣ್ಣುಗಳಿಗೆ ಏನಾದ್ರೂ ಸಮಸ್ಯೆ ಇದ್ದವರು, ಸ್ಪೆಕ್ಟಕಲ್ಸ್ ಇದ್ದವರು, ಕಣ್ಣಿನ ಆಪರೇಷನ್ ಆದವರು ದಾನವನ್ನು ಮಾಡೋ ಹಾಗಿಲ್ಲ ಅಂತೆಲ್ಲ ಇದಾವೆ. ಆತರ ಏನು ಇಲ್ಲ, ನಿಮ್ ಕಣ್ಣಿಗೆ ಸ್ಪೆಕ್ಟಕಲ್ಸ್ ನಿಮ್ ಮುಂಚೆ ಉಪಯೋಗ ಮಾಡ್ತಾ ಇದ್ರು, ಚಾಳಿಸ್ ಉಪಯೋಗ ಮಾಡ್ತಾ ಇದ್ರು, ಅಥವಾ ನಿಮ್ ಕಣ್ಣಿಗೆ ಏನು ಮೋತಿಬಿಂದು ಆಪರೇಷನ್ ಮತ್ತಿನ್ ಯಾವುದೇ ಕಣ್ಣಿನ ಸಮಸ್ಯೆಗಳಿದ್ರು ಕೂಡ ಡೆಫಿನೆಟ್ಲಿ ಕಣ್ಣುಗಳನ್ನ ದಾನ ಮಾಡಬಹುದು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನೇತ್ರ ದಾನ ಮಾಡೋರು ಅದಕ್ಕೆ ಚಾರ್ಜ್ ಆಗತ್ತೆ ಅಂದ್ರೆ ಕಾಸು ಏನಾದ್ರೂ ಇದೆಯಾ ಅಂತ ಹೇಳಿ ಬಹಳಷ್ಟು ಜನರಿಗೆ ಇದೆ. ಇದು ನೇತ್ರದಾನ ಅಂತಕ್ಕಂಥದ್ದು ಅಥವಾ ಮತ್ತಿನ್ ಯಾವುದೇ ಅಂಗಾಂಗ ದಾನ ಆಗಿರೋದು ಸರ್ಕಾರದಿಂದ ನಿಯಂತ್ರಣಗೊಳ್ಳುವಂತ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ನೇತ್ರ ದಾನದ ಪ್ರಕ್ರಿಯೆ ಏನಿದೆ ಸ್ಟಾರ್ಟಿಂಗ್ ಇಂದ ಹಿಡಿದು ಟ್ರಾನ್ಸ್ಪ್ಲಾಂಟೇಷನ್ ವರೆಗೂ, ಅಂದ್ರೆ ನಾವೀಗ ಒಬ್ರು ಯಾರೋ ಕಣ್ಣುಗಳನ್ನ ದಾನ ಮಾಡಿರ್ತಾರೆ, ಆ ಕಣ್ಣುಗಳನ್ನ ತೆಗೆದುಕೊಂಡು ಆಮೇಲೆ ಅದು ಯಾರು ಅರ್ಹರಿರ್ತಾರೋ ಅವ್ರಿಗೆ ನಾವು ಹಾಕುವ ಪ್ರಕ್ರಿಯೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೆಸ್ ಇದೆಯಲ್ಲ, ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಧಾರ್ಮಿಕ ದಿನಗಳು ಇರ್ತವೆ ಅಥವಾ ಹುಟ್ಟಿದ ಹಬ್ಬ ಇರ್ತದೆ, ಆತರ ಆ ಟೈಮಲ್ಲೆಲ್ಲ ಪ್ಲಜ್ ಮಾಡುವಂಗಿಲ್ಲ, ಆತರ ಇಲ್ಲ. ಕೆಲವೊಂದಿಷ್ಟು ನಂಬಿಕೆಗಳಿದಾವೆ, ಆತರ ಏನೂ ಇಲ್ಲ. ದಾನ ಮಾಡೋದಕ್ಕೆ ಯಾವುದೇ ರೀತಿಯ ಎಲ್ಲ ದಿನಗಳು ದಾನ ಮಾಡೋದಕ್ಕೆ ಶ್ರೇಷ್ಠವಾದ ದಿನಗಳೇ. ಆಮೇಲೆ ಇನ್ನೊಂದು ಏನಪ್ಪಾ ಸಮಸ್ಯೆ ಅಂದ್ರೆ ಈಗ ನಾವು ಕಣ್ಣುಗಳನ್ನ ದಾನ ಮಾಡಬೇಕು ಅಂತಿರ್ತೀವಿ, ಅದೇನು ಪ್ರೊಸೀಜರ್ ಬಹಳ ಲೇಟ್ ಆಗುತ್ತೇನೋ, 4-5 ಗಂಟೆಗಳವರೆಗೂ ಎಲ್ಲ ಆಗುತ್ತೇನೋ ಅಂತ ಕೆಲವೊಂದಿಷ್ಟು ಜನರಲ್ಲಿ ಏನು ಡೌಟ್ ಇರುತ್ತೆ. ಆತರ ಏನೂ ಇಲ್ಲ, ನೀವು ನೇತ್ರದಾನ ಮಾಡ್ಬೇಕಂತ ಹೇಳಿ ನೀವು ಡಿಸೈಡ್ ಮಾಡಿದ್ರೆ ಅಂದ್ರೆ ನಮ್ಮ ಪ್ರೀತಿ ಪಾತ್ರ ಡೊನೇಟ್ ಮಾಡ್ಬೇಕಂತಿದ್ರೆ ನೀವು ಐ ಬ್ಯಾಂಕ್ನವರಿಗೆ ಕಾಲ್ ಮಾಡಿದ ತಕ್ಷಣ ಹತ್ತಿರದಲ್ಲಿ ಸಾಧ್ಯ ಆದಷ್ಟು ವಿದಿನ್ 1 ಅವರ್ 2 ಅವರ್ನಲ್ಲಿ ಅವ್ರು ಬಂದು ಸ್ಪಾಟಿಗೆ ರೀಚ್ ಆದ್ರೆ ಅಂದ್ರೆ ಈ ಡೊನೇಷನ್ ಪ್ರಕ್ರಿಯೆ ಎಷ್ಟಿದೆ, ಮಿನಿಮಮ್ 15-20 ನಿಮಿಷದಲ್ಲಿ ಎಲ್ಲಾ ಪ್ರಕ್ರಿಯೆನ ಮುಗಿದು ಹೋಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಅಂತ್ಯಕ್ರಿಯೆಗೆ ಏನೋ ಲೇಟ್ ಆಗೋದು ಅಥವಾ ಏನು ಅನ್ನೆಸೆಸರಿ ಡಿಲೇ ಆಗೋದು ಆತರ ಏನೂ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ ನಾವು ವಿದಿನ್ 4-6 ಅವರ್ಸ್ ಅಲ್ಲಿ ಈ ಪ್ರಕ್ರಿಯೆನ ನಾವು ಮುಗಿಸ್ಬೇಕು. ಇವಾಗ ನಾವು ಪ್ಲೆಜ್ ಮಾಡಿದೀವಿ ಬಟ್ ನಾವು ಏನು ಇನ್ಫಾರ್ಮೇ ಮಾಡಿಲ್ಲ ಅಥವಾ ನಾವು ಲೇಟ್ ಆಗಿ ಇನ್ಫಾರ್ಮ್ ಮಾಡಿದ್ವಿ ಅಂದ್ರೆ ನಾವು ಅವಾಗ ಏನ್ ಮಾಡುತ್ತೆ ಅಂದ್ರೆ ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತೆ, ನಾವು ಡೊನೇಟ್ ಮಾಡಿರುವಂತ ಟಿಶ್ಯೂದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆದ್ರಿಂದ ಪ್ರೆಫರೇಬಲಿ ವಿದಿನ್ 4-6 ಅವರ್ಸ್ ಅಲ್ಲಿ ನೀವು ಕಣ್ಣುಗಳನ್ನ ದಾನ ಮಾಡಿದ್ದನ್ನ ನಾವು ಉಪಯೋಗ ಮಾಡ್ತೀವಿ, ಉಪಯೋಗ ಮಾಡ್ಬೇಕು.
1: ಖಂಡಿತ ಸರ್. ಸರ್, ಇವಾಗ ಹೇಳಿದ್ರಿ ಕಣ್ಣು ದಾನದಿಂದ ಪಡೆದಂತಹ ಕಣ್ಣನ್ನ ಅರ್ಹರಾದವರಿಗೆ ಹಾಕಲಾಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದಾಗ ಅದನ್ನ ನೀವು ನೇರವಾಗಿ ನಿರ್ದಿಷ್ಟ ವ್ಯಕ್ತಿಗೆ ಹಾಕ್ತೀರಾ ಅಥವಾ ಅದನ್ನ ಆಸ್ಪತ್ರೆಯಲ್ಲಿಟ್ಟು ಅಥವಾ ಕಣ್ಣಿನ ಬ್ಯಾಂಕ್ನಲ್ಲಿ ಇಟ್ಟು ಆಮೇಲೆ ಅಗತ್ಯವಿರೋರಿಗೆ ಕೊಡ್ತೀರಾ, ಯಾವ ರೀತಿ ಇರುತ್ತೆ ಅದಂತ?
0: ನಮ್ಮ ಪ್ರತಿಯೊಂದು ಏನಪ್ಪಾ ಅಂದ್ರೆ ಐ ಬ್ಯಾಂಕ್ಗಳಲ್ಲಿ ಯಾರು ಪ್ಲೆಜ್ ಮಾಡಿರ್ತಾರೆ ಅವ್ರದ್ದು ಮಾಹಿತಿ, ಆಮೇಲೆ ಯಾರು ಅರ್ಹ ವ್ಯಕ್ತಿಗಳು ಇದ್ದಾರೆ ಅಂದ್ರೆ ಡ್ಯೂ ಲಿಸ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಫಲಾನುಭವಿಗಳು ನಮ್ಗೆ ಕಣ್ಣಿನ ಅವಶ್ಯಕತೆ ಇದೆ ಅಂತ ಅವ್ರ ಲಿಸ್ಟ್ ನಮ್ಮ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಫೋನ್ ನಂಬರ್, ಅವ್ರದ್ದು ಫೋನ್ ನಂಬರ್ಗಳೆಲ್ಲ ನಮ್ಮ ಹತ್ರ ಇರುತ್ತೆ. ಸೊ ಇವಾಗ ಆಸ್ ಸೂನ್ ಆಸ್ ಸಂಬಡಿ ಡೊನೇಟ್ ಸೈಸ್ ನಾವು ಐ ರಿಟ್ರಿವಲ್ ಮಾಡ್ಕೊಂಡ್ ಬಂದ್ಮೇಲೆ ಅದನ್ನ ನಾವು ಪ್ರೊಸೆಸ್ ಮಾಡ್ತೀವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎಂ ಕೆ ಮೀಡಿಯಾ ಅಂತ. ಸೊ ನಾವು ನಮ್ಮ ಟ್ರಾನ್ಸ್ಪರೆಂಟ್ ಪಾರ್ಟ್ ಕಾರ್ನಿಯ ಪಾರ್ಟ್ ಅನ್ನ ತೆಗೆದು ಆ ಎಂ ಕೆ ಮೀಡಿಯಲ್ಲಿ ನಾವು ಕೋಲ್ಡ್ ಟೆಂಪರೇಚರ್ ಅಲ್ಲಿ 2-8 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಆ ಸ್ಟೋರ್ ಮಾಡಿದ್ದನ್ನ ವಿದಿನ್ 2-3 ಡೇಸ್ ನಲ್ಲಿ ಉಪಯೋಗ ಮಾಡ್ತೀವಿ. ಆಮೇಲೆ ಯಾರು ಇದೆಲ್ಲ ಸಂಪೂರ್ಣ ಗೌಪ್ಯ ಪ್ರಕ್ರಿಯೆ, ಯಾರು ಡೊನೇಟ್ ಮಾಡಿದ್ದಾರೆ, ಆಮೇಲೆ ನಾವು ಇದನ್ನ ಕಣ್ಣನ್ನು ಯಾರಿಗೆ ಹಾಕ್ತಾ ಇದೀವಿ ಅನ್ನೋದನ್ನ ಯಾರಿಗೂ ನಾವು ಹೇಳೋದಿಲ್ಲ. ಇಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ದ ಲಾ. ಸೊ ಇದೊಂದಿದೆ. ಆಮೇಲೆ ವಿದಿನ್ ಏನಪ್ಪಾ ಅಂದ್ರೆ ವಿದಿನ್ 2-3 ಡೇಸ್ ನಾವು ತಗೊಂಡಿರೋ ಐ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ, ಆಮೇಲೆ ಒಬ್ರು ಕಣ್ಣುಗಳನ್ನ ದಾನ ಮಾಡಿದ್ರೆ ಅದರಿಂದ ನಾವು ಇಬ್ಬರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ಒಬ್ರು ಕಣ್ಣುಗಳನ್ನ ದಾನ ಮಾಡಿದ್ರೆ ಮಾಡಿದ್ರೆ ಇಬ್ಬರು ಅಂದರ ಬಾಳಿಕೆ ನಾವು ಬೆಳಕು ಆಗ್ಬೋದು.
1: ಸರ್, ಈಗ ತಾವು ದಾನವನ್ನ ಯಾವ ರೀತಿ ಮಾಡಬಹುದು ಅಂತ ತಿಳಿಸಿದ್ರಿ, ಇನ್ನು ದಾನದ ನಂತರ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ
0: ಆಗ್ಲೇ ಹೇಳಿದಲ್ಲ. ಅಂದ್ರೆ ನಾವು ಐ ಬಾಲ್ ನ ರಿಟ್ರೀವ್ ಮಾಡ್ಕೊಳ್ತೀವಿ, ಅದನ್ನ ಕೋಲ್ಡ್ ಟೆಂಪರೇಚರ್ ಮೇಂಟೈನ್ ಮಾಡಿರ್ತೀವಿ, ಆಮೇಲೆ ಅದನ್ನ MK ಮೀಡಿಯಾ ಅಂತ ಸ್ಟೋರ್ಡ್ ಮೀಡಿಯಾ ಇರುತ್ತೆ, ಅದರಲ್ಲಿ 2-3 ಡೇಸ್ ವರೆಗೂ ಇಟ್ಕೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ.
2: ಈಗ ಸರ್ ಹೇಳಿದ್ರು ನಾವು ಹೆಂಗೆ ಅಯನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತೇಳಿ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಇದನ್ನ ನಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ಇರ್ತದೆ ಯಾರಿಗೆ ಇದು ಕಾರ್ನಿಯಾ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತೇಳಿ. ಸೊ ನಮಗೆ ಯಾರಾದರೂ ದಾನಿಗಳು ಕಣ್ಣನ್ನು ದಾನ ಮಾಡಿದ ಕೂಡಲೇ ನಾವು ಆ ಪೇಷಂಟ್ಗೆ ಅಥವಾ ವ್ಯಕ್ತಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅದು ಐ ಪ್ರೊಸೆಸಿಂಗ್ ಎಲ್ಲನೂ ಆದಮೇಲೆ ಸೊ ಆದಷ್ಟು ಬೇಗ ಅದನ್ನು ನಾವು ಏನು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಮಾಡ್ತೀವಿ. ಈಗ ಸರ್ ಹೇಳಿದಂಗೆ ನೋಡೋದಾದರೆ ನಮ್ಮಲ್ಲಿ ಐ ಡೊನೇಷನ್ ಭಾಳ ಕಡಿಮೆ ಇದೆ. ಇಟ್ಸ್ ಅರೌಂಡ್ 0.5-0.6% ಅಷ್ಟೇ ಜನ ಏನು ಈಗ ಡೆತ್ ಆಗಿರ್ತದಲ್ಲ, ಟೋಟಲ್ 1 ಇಯರ್ಗೆ ಏನು ಡೆತ್ ಆಗಿರ್ತದಲ್ಲ ಅದರಲ್ಲಿ ಹಾರ್ಡ್ಲಿ 0.5-0.6% ಜನ ಮಾತ್ರ ಕಣ್ಣನ್ನು ಡೊನೇಟ್ ಮಾಡ್ತಾರೆ. ಸೊ ಇದು ಭಾಳ ಕಡಿಮೆ ಇದೆ. ನಾವು ನೋಡೋಕೆ ಹೋದರೆ ದಾನಿಗಳು 1,000 ಆಮೇಲೆ ಪೇಷಂಟ್ ವೇಟ್ ಮಾಡ್ತಿರೋರು 100,000 ಆಮೇಲೆ ಕೊಡ್ಬೋದಾದಂಥವ್ರು 1,000,000. ಸೊ ಈಗ ವರ್ಷಕ್ಕೆ 1 ಕೋಟಿ ಜನ ತೀರ್ಕೊಂಡ್ರೆ ಅದರಲ್ಲಿ ನಮಗೆ ಹಾರ್ಡ್ಲಿ 1,000 ಅಂದರೆ 50-40% ಜನ 40,000 ಜನ ಈ ಥರ ಮಾತ್ರ ಐ ಡೊನೇಟ್ ಮಾಡ್ತಾರೆ. ಸೊ ವ್ಯತ್ಯಾಸ ಬಹಳ ಇದೆ, ವೇಟಿಂಗ್ ಪೇಷಂಟ್ ಸಾಕಷ್ಟು ಇದ್ದಾರೆ. ಸೊ ಇದಕ್ಕೆ ಅದಕ್ಕಾಗಿ ನಾವು ಕಣ್ಣಿನ ದಾನದ ಬಗ್ಗೆ ಜಾಸ್ತಿ ತಿಳುವಳಿಕೆನ ನೀಡಬೇಕಾಗಿದೆ ಜನರಿಗೆ.
1: ಈಗ ಸರ್ ತಾವು ಹೇಳ್ತಾ ಇದ್ರಿ ನಾವು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಾಗ ಸಹಜವಾಗಿ ದುಃಖ ಆಗುತ್ತೆ ಅಂತ, ಅಂತ ಸಂದರ್ಭದಲ್ಲಿ ಈ ಕಣ್ಣಿನ ದಾನದ ಬಗ್ಗೆ ಈಗ ಕುಟುಂಬದವರ ಬಗ್ಗೆ ಅವರು ಕಣ್ಣಿನ ದಾನದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ.
0: ಆಲ್ರೆಡಿ ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನ ಫಲಾನುಭವಿಗಳು ಲೈನ್ ಲಿಸ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡುವಂತ ಒಂದು ಉತ್ತಮ ಕಾಣಿಕೆ ಅಂದ್ರೆ ನಾವು ಸತ್ ಮೇಲೂ ನಮ್ಮ ಕಣ್ಣುಗಳು ಜಗತ್ತನ್ನ ನೋಡಬೇಕು ಅಂತ ನಾವೇನು ಹೇಳ್ತೀವಲ್ಲ ರೆಗ್ಯುಲರ್ ಆಗಿ, ಸೊ ಆತರ ಬಹಳ ಇಂಪಾರ್ಟೆಂಟ್ ಅಂದ್ರೆ ಒಂದು ಎಮೋಷನಲ್ ಡಿಸಿಷನ್ ಕೂಡ ಹೌದು, ಅದ್ರ ಜೊತೆಗೆ ಬಹಳ ಜವಾಬ್ದಾರಿಯುತವಾದಂತ ಆಮೇಲೆ ಏನಪ್ಪಾ ಅಂದ್ರೆ ಸೆಲ್ಫ್ಲೆಸ್ ಆಕ್ಟ್ ಇದು, ಕೈಂಡ್ನೆಸ್ ಆಕ್ಟ್. ಸೊ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದು ಅಂತ.
2: ಈಗ ಸರ್ ಹೇಳ್ದಂಗೆ ನಮ್ಮ ಜೊತೆಗೇನೆ ಕಣ್ಣುಗಳನ್ನ ಮಣ್ಣು ಮಾಡೋಕ್ಕಿಂತನೂ ನಮ್ಮ ಕಣ್ಣಿನ ಮುಖಾಂತರ ಇನ್ನೊಬ್ಬರಿಗೆ ನೋಡಕ್ ಜಗತ್ತನ್ನು ನೋಡಕ್ ಅನುಕೂಲ ಮಾಡ್ಕೊಡ್ತೀವಿ ಅದ್ರಂತ ಒಳ್ಳೆ ಸಂಗತಿ ಯಾವುದು ಇರಂಗಿಲ್ಲ. ಈಗ ತಾವು ತಮಗೂ ಗೊತ್ತಿದ್ದಂಗೆ ಸಾಕಷ್ಟು ಖ್ಯಾತ ವ್ಯಕ್ತಿಗಳು ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ತಮ್ಮ ಕಣ್ಣುಗಳನ್ನ ದಾನ ಮಾಡಿದ್ರು, ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತಮ್ಮ ಕಣ್ಣುಗಳನ್ನ ದಾನ ಮಾಡಿದ್ದಾರೆ ಮತ್ತೆ ಬೇರೆ ಬೇರೆ ಅಂಗಾಂಗಗಳನ್ನು ಕೂಡ ದಾನ ಮಾಡಿದ್ದಾರೆ. ಸೊ ನಾವು ಆ ದೇಹವನ್ನ ಮಣ್ಣು ಮಾಡೋಕ್ಕಿಂತನೂ ಇನ್ನೊಬ್ಬರಿಗೆ ಆರೋಗ್ಯವಂತ ಜೀವನವನ್ನು ನಡೆಸಕ್ ಅನುಕೂಲ ಮಾಡಿಕೊಟ್ಟಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನ ನಾವು ಮಾಡಿದ್ರೆ ಸಾಕಷ್ಟು ಜನರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ, ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ಅನಿಸುತ್ತೆ.
1: ಈಗ ಮೇಡಮ್ ಈ ಕರ್ನಾಟಕ ಅಥವಾ ಭಾರತದಲ್ಲಿ ಈ ಒಂದು ಐ ಬ್ಯಾಂಕ್ಗಳು ಎಷ್ಟಿವೆ ಅದರ ಮಾಹಿತಿ?
0: ನಮ್ಮ ದೇಶದಲ್ಲಿ ಅಂದಾಜು ಅರೌಂಡ್ 800 ವರೆಗೂ ಐ ಬ್ಯಾಂಕ್ಸ್ಗಳಿದೆ. ನಮ್ಮ ಈ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 2 ಫಂಕ್ಷನಲ್ ಐ ಬ್ಯಾಂಕ್ಸ್ ಇದೆ, ಒಂದು KLE ಐ ಬ್ಯಾಂಕ್ ಆಗಿರ್ಬೋದು ಮತ್ತೆ ಒಂದು ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಐ ಬ್ಯಾಂಕ್, 2 ನಮ್ಗೆ ಹತ್ತಿರದಲ್ಲಿ ಇರುವಂತ ಐ ಬ್ಯಾಂಕ್.
1: ಸರ್, ಈಗ ಇದರಲ್ಲಿ ಈಗ ನಾವು ಸಾರ್ವಜನಿಕರು ಯಾವ ರೀತಿ ಭಾಗವಹಿಸಬಹುದು ಅಂತ?
0: ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮ್ಯಾಮ್. ಬರೀ ನಾವಿಲ್ಲಿ ಕೂತ್ಕೊಂಡು ಮಾತಾಡೋದ್ರಿಂದ ಡೊನೇಷನ್ ಪ್ರಕ್ರಿಯೆ ಆಗುವುದಿಲ್ಲ. ಸೊ ಏನಪ್ಪ ಅಂದ್ರೆ ನಾವು ಆಸ್ ಅ ಕಾಮನ್ ಸಿಟಿಜನ್ ಸಾರ್ವಜನಿಕ ನಾವು ಏನ್ ಮಾಡಬಹುದು ಅಂದ್ರೆ, ಒಂದು, ಯು ಕ್ಯಾನ್ ಪ್ಲೆಜ್ ಯುವರ್ ಐಸ್ ಟುಡೇ, ಅಂದ್ರೆ ನೀವು ಇವತ್ತೇ ಜೀವನ ಸಾರ್ಥಕತೆ ಸಾಫ್ಟ್ವೇರ್ ನಲ್ಲಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೀವು ಡೊನೇಷನ್ಗೆ ನೀವು ಪ್ಲೆಜ್ ಮಾಡಿದ್ರೆ ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಆಮೇಲೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನೂ ಈ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀವು ಮೋಟಿವೇಟ್ ಮಾಡಬಹುದು, ಅವ್ರನ್ನ ಪ್ರೇರೇಪಿಸಬಹುದು. ಆಮೇಲೆ ನೀವು ಏನು ಪ್ಲೆಜ್ ಮಾಡಿರ್ತೀರ ಅದನ್ನ ನಿಮ್ಮ ಫ್ರೆಂಡ್ಸು ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಏನಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಏನಪ್ಪ ನಿಮ್ಮ ಕಾಲೋನಿ ಆಗಿರ್ಬೋದು, ನಿಮ್ಮ ಊರುಗಳಾಗಿರ್ಬೋದು, ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ನೇತ್ರದಾನ ಪಾಕ್ಷಿಕದ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಜನರಲ್ಲಿ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದನ್ನ ನೀವು ಮಾಡ್ಬೋದು. ಆಮೇಲೆ ಈಗ ಸದ್ಯದಲ್ಲಿ ನೀವು ರೀಲ್ಸ್ ಮಾಡ್ಬೋದು, ಆಮೇಲೆ ವಾಟ್ಸಪ್ ಸ್ಟೇಟಸ್ಗಳನ್ನೆಲ್ಲ ಹಾಕಿ ನೀವು ಪ್ಲೆಜ್ ಮಾಡಿದ್ದನ್ನು ನೀವು ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ನಿಮ್ಮ ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಮೋಟಿವೇಟ್ ಆಗಿ ಅವರು ಕೂಡ ಪ್ಲೆಜ್ ಮಾಡ್ಬೋದು. ಸೊ ಈ ತರ ನೀವು ಪ್ರೊಸೆಸ್ ಮಾಡೋದು. ಆಮೇಲೆ ಎಷ್ಟೊಂದ್ಸಲ ಕುಟುಂಬದವರು ದುಃಖದಲ್ಲಿರ್ತಾರೆ, ನೀವು ಅವ್ರ ಫ್ರೆಂಡ್ ಇದ್ರಂದ್ರೆ ಇಲ್ಲ ನನ್ನ ಫ್ರೆಂಡ್ ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡಿದ್ದಾನೆ ಅಂತ ನೀವು ಅವ್ರಿಗೆ ನೆನಪು ಮಾಡೋದಾಗಿರ್ಬೋದು, ಅಥವಾ ಈ ತರ ಜನರಲ್ಲಿ ಏನಪ್ಪಾ ಅಂದ್ರೆ ತಪ್ಪು ಕಲ್ಪನೆಗಳು ಏನಿದಾವಲ್ಲ ಇವುಗಳೆಲ್ಲ ಹೋಗಲಾಡಿಸೋದಕ್ಕೆ ವೈಜ್ಞಾನಿಕವಾಗಿ ಈ ತರ ಎಲ್ಲ ಇದೆ ಅಂತ ಪ್ರೊಸೆಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಒಂದು ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
2: ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ ಹೇಳ್ದಂಗೆ ನಾವು ಅವೇರ್ನೆಸ್ ನ ಸಾಕಷ್ಟು ಮಾಧ್ಯಮಗಳ ಸಾಕಷ್ಟು ರೀತಿಯಲ್ಲಿ ನಾವು ಅದನ್ನ ಮಾಡಬಹುದು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಯಾರು ಎಷ್ಟೋ ಜನ ತಮ್ಮ ಹೆಂಗ ಮಕ್ಕಳನ್ನ ಆಕ್ಸಿಡೆಂಟ್ಲಿ ಕಳ್ಕೊಂಡಿರ್ತಾರೆ, ಅವ್ರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದ್ದೆ, ಸಾಕಷ್ಟು ಇದನ್ನಿದ್ದಾವೆ. ಅದೇ ತರ ಯಾರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದಾರ ಅಥವಾ ಯಾರು ಆ ತರ ಮಾಡಿದಾರ ಅವ್ರ ಮನೆಯವ್ರಿಗೆ ಕರೆದು ಆ ದಿವಸ ಸನ್ಮಾನ ಮಾಡೋದ್ರ ಮುಖಾಂತರ, ಜೊತೆಗೆ ಅವ್ರ ಮುಖಾಂತರ ಇದರದ ಮಹತ್ವವನ್ನು ತಿಳಿಸಿ ಹೇಳೋದ್ರಿಂದ ಜನರಲ್ಲಿ ಏನು ಈಗ ಮಿತ್ಸ್ ಅಂತ ಹೇಳ್ತೇವೆ, ಸುಳ್ಳು ಏನು ತಪ್ಪು ಕಲ್ಪನೆಗಳಿದಾವೆ ಅಂತ ಹೇಳಿ ಅದನ್ನ

0: ಹೋಗ್ಲಾಡಿಸ್ಬೋದು ಅಂತ ನನಗನ್ನಿಸ್ತದೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ಕೇಳುಗರಿಗೆ ಕೇಳಿಯೋಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ಒಂದು ಇದನ್ನಿದೆ, ಸೇಯಿಂಗ್ ಇದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತೇಳಿ. ಸೊ ದೇಹದಲ್ಲಿ ಕಣ್ಣು ಒಂದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಸೊ ಹಾಗಾಗಿ ನಾವು ಕೂಡ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಪ್ಲೆಜ್ ಮಾಡೋ ಮುಖಾಂತರ ಆಚರಿಸೋದು, ಜೊತೆಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜನರಿಗೂ ಕೂಡ ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ತಲುಪಿಸಿ ಮ್ಯಾಕ್ಸಿಮಮ್ ಜನ ಪ್ಲೆಜ್ ಮಾಡೋದರ ಜೊತೆಗೆ ಬರೀ ಪ್ಲೆಜ್ ಮಾಡಿ ಅಲ್ಲೇ ಎಂಡ್ ಆಗಬಾರ್ದು. ಸೊ ಸರ್ ಹೇಳ್ದಂಗೆ ಅದರ ಮಾಹಿತಿ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಟ್ಟು ಮರಣೋತ್ತರ ಕಣ್ಣುಗಳನ್ನು ದಾನ ನಾವು ಮ್ಯಾಕ್ಸಿಮಮ್ ದಾನ ಆಗುವಂಗೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಮ್ಮ ಇದ್ರ ವೇಣುಧ್ವನಿ ಮುಖಾಂತರ ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲರೂ ಕೂಡ ಈಗ ಏನು ವೇಟಿಂಗ್ ಜನ ಇದ್ದಾರೆ, ಸೊ ನಾವೆಲ್ಲರೂ ಕೂಡ ನಾವೆಲ್ಲರೂ ಸೇರಿಕೊಂಡು ಜನರಲ್ಲಿ ಇದರ ಅರಿವು ಮೂಡಿಸಿ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೇತ್ರದಾನ ಮಾಡಿಸುವ ಮುಖಾಂತರ ಈಗೇನು ವೇಟಿಂಗ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ನಾವು ಒಂದು ಬೆಳಕನ್ನು ಕೊಡೋಕ್ಕೆ ಸಾಧ್ಯ. ಸೊ ಇವೆಲ್ಲರೂ ಕೂಡಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂಥೇಳಿ ತಮ್ಮ ವೇಣುಧ್ವನಿ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೆ. ಧನ್ಯವಾದಗಳು.
2: ನಮ್ಮ ಸಂದೇಶ ಇಷ್ಟೇ, ನಮ್ಮ ಹತ್ರ ಎಲ್ಲರ ಹತ್ರನೂ ಎರಡು ಕಣ್ಣುಗಳಿದ್ದಾವೆ, ಆದರೆ ನೀವು ತೀರ್ಕೊಂಡ ಮೇಲೆ ನೀವು ಇಬ್ಬರು ಜನರಿಗೆ ಎಂದೂ ಜಗತ್ತನ್ನೇ ನೋಡದೆ ಇರುವಂಥ ಇಬ್ಬರು ಜನರ ಅಂಧರಿಗೆ ಬೆಳಕಾಗ್ಬೋದು. ಸೊ ಮರಣಾನಂತರ ನಿಮ್ಮ ಕಣ್ಣುಗಳನ್ನು ಹೂಳದಿರಿ, ಸುಡದಿರಿ, ಅದರ ಬದಲು ದಾನವನ್ನು ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ ಅಂತ ಹೇಳ್ತೀವಿ.
1: ಖಂಡಿತ ಸರ್. ಇದೊಂದು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನದ ಒಂದು ಉದ್ದೇಶ, ಮಹತ್ವ, ಜೊತೆಗೆ ಈ ಒಂದು ಕಣ್ಣು ದಾನದ ಕುರಿತು ಇಷ್ಟೊಂದು ಸರಳವಾಗಿ ಜೊತೆಗೆ ಅರ್ಥವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು.
2: ನಮಸ್ಕಾರ. ನಮಗೂ ಕೂಡ ಧನ್ಯವಾದ.
1: ಇದುವರೆಗೂ ಪ್ರಸಾರವಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸಿದಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವವನ್ನು ನೀಡಿದವರು ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ

0: ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
1: ಪಹಿಲ್ಯಾಂದಾಜ್ ಹುಬ್ಳಿ ಮಧ್ಯೆ ನವೀನ ವ ಯುವಾ ಉದ್ಯೋಜಕ, ಸ್ಟಾರ್ಟ್ಅಪ್ ವ್ಯಾವಸಾಯಿಕ ತಸೆಚ ಸ್ವಯಂ ರೋಜಗಾರ ಸುರು ಕರೂ ಇಚ್ಛಿಣಾರಾಂಸಾಠಿ ಹೀ ಏಕ ಸುವರ್ಣ ಸಂಧಿ. ತುಮಚ್ಯಾ ಕಲ್ಪನಾಂಚೆ ಉತ್ಪನ್ನಮಧ್ಯೆ ರೂಪಾಂತರ ಕರಾ. ತುಮಚ್ಯಾ ಸ್ವಪ್ನಾತಿಲ್ ವ್ಯವಸಾಯಚಾ ಭಕ್ಕಂ ಪಾಯಾ ಘಾಲಣ್ಯಾಸಾಠಿ ಆಣಿ ಉದ್ಯೋಜಕೀಯ ಕೌಶಲ್ಯ ವಿಕಸಿತ ಕರಣ್ಯಾಸಾಠಿ ವಿಶೇಷ ಏಕ ದಿವಸೀಯ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಶಾಳಾ ಎಂಪಾವರ್ 365 ಕಲ್ಪನೆಪಾಸೂನ್ ಕಂಪನಿಪರ್ಯಂತ. ರವಿವಾರ ದಿನಾಂಕ 18 ಅಕ್ಟೋಬರ್ 2026 ರೋಜಿ ಹುಬ್ಳಿ ಯೇಥೆ. ಯಶಸ್ವಿ ಆಣಿ ಕಾಯ್ದೇಶೀರ ಉದ್ಯೋಜಕ ಹೋಣ್ಯಾಸಾಠಿ ಅವಶ್ಯಕ ಕೌಶಲ್ಯ ವಿಕಸಿತ ಕರಣ್ಯಾಚಿ ಸಂಧಿ ಗಮವೂ ನಕಾ. ಆಜಚ ಆಪಲೆ ನಾವ ನೋಂದವಾ. ನೋಂದಣಿಸಾಠಿ ಸಂಪರ್ಕ 9513519666. ಗಿಕೋನಾ ಸಕ್ಸೆಸ್ ಸ್ಟ್ರಾಟಜಿ.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831 244444 extension 4327.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾಂಟ್ ರೇಡಿಯೋ ಕೇಂದ್ರ, ನಿಮ್ಮೊಂದಿಗೆ ನಾನು ಮಂಜುನಾಥ್. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಆದ್ರೆ ಸ್ವಾಗತದ ಗೀತೆಯೊಂದಿಗೆ ಹಾಡನ್ನ ಕೇಳಿ ಮಜಾ ಮಾಡಿ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ಅದೇನು ಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್ KLE ಫರ್ಟಿಲಿಟಿ ಸೆಂಟರ್

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಕಾರ್ಯಕ್ರಮದಲ್ಲಿ ಸ್ವಾಗತದ ಗೀತೆ ಆಯ್ತು ಮಂಜುನಾಥ. ಏನಪ್ಪ ವಿಷಯ? ವಿಷಯ ಏನು ಅದನ್ನ ಹೇಳುತ್ತೇನೆ. ಆದ್ರೆ ಆತ್ಮೀಯ ಸ್ನೇಹಿತರ ಜೀವನದಲ್ಲಿ ನಮಗೆ ಎಲ್ಲ ಒಂದು ಸಂದರ್ಭದಲ್ಲಿ ಚಾಲೆಂಜ್ ಅಪ್ಪೋ ಚಾಲೆಂಜು ಸವಾಲ್ ಮೇಲ್ ಸವಾಲ್ ಸಿಗುತ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಈ ಚಾಲೆಂಜ್ ಅನ್ನ ನಾನು ಕೊಡುವೆ, ಅದನ್ನ ನೀವು ಮಾಡಬೇಕು. ಅಲ್ಲೋ ಮಂಜುನಾಥ, ರೇಡಿಯೋ ಹಾಡುಗಳು ನಿನ್ನ ಮಾತುಗಳು ಕೇಳಿ ಮಜಾ ಮಾಡೋ ನಂತರ ಚಾಲೆಂಜ್ ಕೊಡಕತ್ತೇ? ಹೌದು ಆತ್ಮೀಯರೇ, ಇವತ್ತಿನ ವಿಷಯ ಚಾಲೆಂಜು. ಈ ಚಾಲೆಂಜ್ ನೀವು ಎಲ್ಲರೂ ಮಾಡಲೇಬೇಕು. ಒಂದು ದಿನದಲ್ಲಿ ಒಂದ್ಸಲೆ ಅಟ್ಲೀಸ್ಟ್ ನನಗೋಸ್ಕರ ಮಾಡಿ. ಮಂಜು, ಚಾಲೆಂಜ್ ಏನೋ ಹೇಳು. ನಿಮ್ಗೆ ಇವತ್ತಿನ ವಿಷಯ ಗೊತ್ತಾಯ್ತಲ್ಲ, ಇನ್ನು ಚಾಲೆಂಜ್ ಏನೋ ಅದನ್ನ ಮುಂದೆ ಹೇಳುತ್ತೇನೆ. ಅದನ್ನ ಕೇಳಿ ಮಜಾ ಮಾಡಿ. ಇದು ಬಳಕ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ವಿಷಯ ಚಾಲೆಂಜ್ ಅಪ್ಪೋ ಚಾಲೆಂಜು, ಮಂಜುನಾಥ ಚಾಲೆಂಜ್ ಏನು ಹೇಳು. ಆತ್ಮೀಯ ಸ್ನೇಹಿತರೆ ನೋಡಿ, ನಮ್ಮ ಜೀವನದಲ್ಲಿ ನಾವು ನಮ್ಮ ಬಾಲ್ಯದ ದಿನಗಳಲ್ಲಿ ಗುರುಗಳು ಹೇಳ್ತಿದ್ರು ಲಕ್ಷ ಕೊಟ್ಟು ಕೇಳು ಅಂತ. ಈಗ ಆ ಲಕ್ಷ ಗಾಯವಾಗಿದ್ರಿ ಆತ್ಮೀಯ ಸ್ನೇಹಿತರೆ. ಲಾಸ್ಟ್ ನೀವು ಒಂದು ಕಂಪ್ಲೀಟ್ ಪಿಕ್ಚರ್ ಮೊಬೈಲ್ ಹಿಡಿಲಾರದೆ ಯಾವಾಗ ನೋಡಿದ್ರಿ ಹೇಳಿ. ಈಗಿನ ದಿನ ನಾವೆಲ್ಲರೂ ಮಲ್ಟಿ ಟಾಸ್ಕ್ ಮಾಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಆ್ಯಕ್ಚುಲಿ ಮಲ್ಟಿ ಟಾಸ್ಕ್ ಅಲ್ಲ, ಒಂದೇ ಸಮಯದಲ್ಲಿ ಮೊಬೈಲ್ನಲ್ಲಿಯೂ ಇದ್ದೇವೆ, ಫೋನ್ನಲ್ಲಿಯೂ ಮಾತನಾಡ್ತಿದ್ದೇವೆ. ಹೋಮ್ ಬಟನ್ ಒತ್ತಿಕ್ಕಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೋತಾ ಆ ವ್ಯಕ್ತಿಗೆ ಸ್ಪೀಕರ್ ಮೇಲೆ ಇಟ್ಕೋತಾ ಹೌದು ಹಾ ಅಂತ ಹೇಳ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಮೊದಲನೇ ಚಾಲೆಂಜ್, ನಿಮ್ಮ ಮನೆಯಲ್ಲಿ ನೀವು ಮೊಬೈಲ್ ಮಿನಿಮಮ್ 1 hour ಅನ್ಲಾಕ್ ಮಾಡಬೇಡ್ರಿ. ಟ್ರೈ ಮಾಡಿ ನೋಡಿ. ಮೊದಲನೇ ಚಾಲೆಂಜ್ ಹಾಡನ್ನ ಕೇಳಿ ಮಜಾ ಮಾಡಿ. ದಿಸ್ ಇಸ್ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM ಕೆ

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: बेळगावमधील केली बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केली बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केली बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.

0: ಬಿಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನು ಹೇಳಿದೆ ಚಾಲೆಂಜ್ ಅಪ್ಪು ಚಾಲೆಂಜು. ಇವತ್ತಿನ ವಿಷಯ ಚಾಲೆಂಜು. ಇವತ್ತು ನೀವು ಬರೀ ಕೇಳೋದು ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ, ಏಕೆಂದ್ರೆ ಆತ್ಮೀಯ ಸ್ನೇಹಿತರೆ ಬ್ರೈನ್ ರಾಟ್ ತೇಲಿ ಕೊಳತು ಹೋಗಕತ್ತದ್ರಿ. ಆತ್ಮೀಯ ಸ್ನೇಹಿತರೆ, ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡು ಬರುವಾಗ ಕೊಳತಿರೋ ತರಕಾರಿ ತಗೊಳ್ತೀರಾ? ಹಿಡಿಯೋದೇ ಇಲ್ಲ ನೀವು. ಅಂತ ಸಂದರ್ಭದಲ್ಲಿ ತಮ್ಮ ತೇಲಿ ಕೊಳತು ಹೋಗ್ತಾ ಇದೆ. ಸೊ ಇನ್ನು ಮುಂದೆ ನನ್ನ ಪ್ರಯತ್ನ ವಾರದಲ್ಲಿ ಒಮ್ಮೆ ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ. ಏಕೆಂದ್ರೆ ಆತ್ಮೀಯ ಸ್ನೇಹಿತರೆ, ಬಾಲ್ಯದಲ್ಲಿ ನನಗೆ ನನ್ನ ಗುರುಗಳು ಹೇಳ್ತಿದ್ರು, ಮಂಜು ಲಕ್ಷ ಕೊಟ್ಟು ಕೇಳೋ ಮಾರಾಯ ಅಂತ. ಅವಾಗ ನನಗೆ ಅವರು ಬಡದ್ದಾದ್ರೂ ಲಕ್ಷ ಕೊಟ್ಟು ಕೇಳಿಸೋ ಹಂಗೆ ಮಾಡ್ತಿದ್ರು. ಈಗ ಏನಾಗಿದೆ ಆತ್ಮೀಯ ಸ್ನೇಹಿತರೆ, ಈ ಲಕ್ಷ ಕಳ್ಕೊಂಡು ಬಿಟ್ಟಿದ್ದೇವೆ, ಏಕಾಗ್ರತೆ ಕಳ್ಕೊಂಡು ಬಿಟ್ಟಿದ್ದೇವೆ, ಗಮನ ಅನ್ನೋದು ಕಳ್ಕೊಂಡು ಬಿಟ್ಟಿದ್ದೇವೆ, ಕಳ್ಕೊಂಡು ಬಿಟ್ಟಿದ್ದೇವೆ ಅಂತ ಒಂದು ಸಂದರ್ಭ ಬಂದಿದೆ ಆತ್ಮೀಯ ಸ್ನೇಹಿತರೆ. ಅದಕ್ಕೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಯತ್ನ ಪಟ್ಟೆ. ಸೊ ಒಂದನೇ ಚಾಲೆಂಜು, ಒಂದು ತಾಸು ದೂರ ನಿಮ್ಮ ಮೊಬೈಲ್ನಿಂದ. ಎರಡನೇ ಚಾಲೆಂಜು, ನೀವು ವಾಕಿಂಗು ರನ್ನಿಂಗು ವ್ಯಾಯಾಮ ಏನೇ ಮಾಡಲಿಕ್ಕೆ ಹೊರಗಡೆ ಹೋದರೆ ನಿಮ್ಮ ಮೊಬೈಲ್ ಎಲ್ಲ ಒಂದು ದಂಡಿ ಕಡೆಯಾಗಿ ಇಟ್ಟು ಹೋಗಿ. ಎಸ್, ಚಾಲೆಂಜ್ ನಂಬರ್ ಟೂ ಗಮನವಿಟ್ಟು ಕೇಳಿ ನೋಡ್ರಿ. ಇಲ್ಲೂ ಹೇಳತ್ತಾನೆ, ಗಮನವಿಟ್ಟು ಕೇಳಿ ಕೇಳಿ ಕೇಳಿ. ಚಾಲೆಂಜ್ ನಂಬರ್ ಟೂ, ಸಿಂಪಲ್ ವ್ಯಾಯಾಮ ನಿಮ್ಮ ಮೊಬೈಲ್ ದಂಡಿಗಿಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಟ್ರೈ ಮಾಡಿ, ಹಾಡನ್ನ ಕೇಳಿ ಮಜಾ ಮಾಡಿ. ದಿಸ್ ಇಸ್ ಮಲ್ಲಿಕಾ ಅಭಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

0: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळाला. याची पात्रता वय वर्ष 3 वर्षाखालील मुले, गंभीर ते अति गंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग OPD नंबर 16 येते. आजच नोंदणी करा, मोफत तपासणीची संधी मिळवा.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2nd ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕ್ರಿಕೆಟ್ ಆದ ಗೀತೆ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಮಂಜುನಾಥ್ ಪೈ ನಾನು ಚಾಲೆಂಜ್ ಅಪ್ಪು ಚಾಲೆಂಜು ಕಾರ್ಯಕ್ರಮದಲ್ಲಿ ಚಾಲೆಂಜ್ ಕೊಡ್ತಾ ಇದ್ದೇನೆ. ಸೊ ಸ್ನೇಹಿತರ ಬ್ರೇಕ್ನ ಮುಂಚಿನ ಚಾಲೆಂಜು ನೆನಪಿದೆಯಲ್ಲ, ನೀವು ವಾಕಿಂಗು ನೀವು ವ್ಯಾಯಾಮ ಏನೇ ಮಾಡಿ ಮೊಬೈಲ್ ಮನೆಯಲ್ಲಿ ಇಟ್ಟು ಹೊರಗಡೆ ಹೋಗಿ ನೋಡಿ ನೋಡೋಣ, ಏನೋ ಒಂಥರ ಮಿಸ್ ಆದಂಗ ಆಗತ್ತೈತಿ. ದಿಸ್ ಇಸ್ ಆಲ್ಸೋ ಸಮ್ ಇಶ್ಯೂ ಆಗೈತ್ರಿ ಆತ್ಮೀಯ ಸ್ನೇಹಿತರೆ. ಮೊಬೈಲ್ ಮನೆಯಲ್ಲಿದೆ ಗೊತ್ತಿದೆ, ಆದ್ರೂ ಅದನ್ನ ಬಿಟ್ಟು ನೀವು ಮನೆಯಿಂದ ಆಚೆ ಬಂದ್ರೆ ಒಂಥರ ಅಯ್ಯೋ ಅಯ್ಯೋ ಅಂತ ಭಯ. ಸೊ ಈ ಒಂದು ದೊಡ್ಡ ಚಾಲೆಂಜ್ ನಿಮಗೆ ಕೊಟ್ಟಿದ್ದೇನೆ. ನಡ್ರಿ ಚಾಲೆಂಜ್ ನಂಬರ್ 3 ಹೋಗೋಣ. ಸಿಂಪಲ್ ಇದೆ, ಮನರಂಜನೆ. ನೀವು ನಿಮ್ಮ ಮನೆಯಲ್ಲಿ ಟಿವಿಯನ್ನ ನೋಡುವಾಗ ಬ್ರೇಕ್ ಬರುತ್ತೆ ನೋಡ್ರೆ, ಅವಾಗೂ ಮೊಬೈಲ್ ಹಿಡಿಬಾರ್ದ. ಚಾಲೆಂಜ್ ನಂಬರ್ 3 ಮಾಡ್ತೀರಾ? ಟ್ರೈ ಮಾಡಿ ನೋಡಿ ಹೇಳ್ತೇನೆ ಮತ್ತೊಮ್ಮೆ. ಸೀರಿಯಲ್ ನೋಡಾತೀರಿ, ಸಿನಿಮಾ ನೋಡಾತೀರಿ, ನ್ಯೂಸ್ ನೋಡಾತೀರಿ, ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಬಂದರೆ ನೀವು ರಪ್ ಅಂತ ಮೊಬೈಲ್ ಅನ್ಲಾಕ್ ಮಾಡಿ ವೇಸ್ಟ್, ಏನಿಲ್ಲ ಕೆಲಸ ಇರೋದಿಲ್ಲ, ಜಸ್ಟ್ ನೋಡಕ್ ಹೋಗ್ತೀರಾ. ಈ ಚಾಲೆಂಜ್ ನಂಬರ್ 3 ಸಿಂಪಲ್, ಟಿವಿ ನೋಡುವಾಗ ಸುದ್ದಿನೋ ಸೀರಿಯಲ್ನೋ ಸಿನಿಮಾ ಜಾಹೀರಾತು ಬಂದಾಗಲೂ ನೀವು ಜಾಹೀರಾತು ನೋಡಿ ವಿನಃ ಮೊಬೈಲ್ ತಿಕ್ಕಾಡ್ ಕೂತ್ಕೊಂಡಿರ್ಬೇಡ್ರಿ. ಟ್ರೈ ಮಾಡಿ ನೋಡಿ ಚಾಲೆಂಜ್ ನಂಬರ್ 3 ಹಾಡನ್ನ ಕೇಳಿ ಮಜಾ ಮಾಡಿ. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಇದು ವೇಣುದು KLE ಕನಸು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಮಂಜುನಾಥ್ ಪೈ ನಾನು. ಹಾಡನ್ನ ಕೇಳಿ ಮಜಾ ಮಾಡಿ.

0: 9720 आणि 9071000074।
1: KLE ವಿಶ್ವನಾಥ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ। ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ। ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ। ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ। ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331।

0: Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
3: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
1: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
4: KLE Dr. Prabhakar Kore ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಚಾಲೆಂಜ್ ಅಪ್ಪೋ ಚಾಲೆಂಜು. ಇವತ್ತಿನ ಕಾರ್ಯಕ್ರಮದ ವಿಷಯ ಚಾಲೆಂಜು. ಚಾಲೆಂಜ್ ನಿಮಗೆ ಕೊಡ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಅದನ್ನ ಕೇಳೋದು ಕೈ ತೊಳ್ಕೊಳ್ಳೋದು ಅಲ್ಲ, ಯವ್ವ ಮಾಡಿ ನಿಮ್ಮ ತಲೆ ಕೊಳತೋಗಾಕತ್ತದ. ದಟ್ ಈಸ್ ಕಾಲ್ಡ್ ಬ್ರೈನ್ ರಾಟ್. ಆ ಬ್ರೈನ್ ರಾಟ್ ಇಂದ ಹೊರಗೆ ಬರಬೇಕು ಅಂದ್ರೆ ನಿಮಗೆ ಒಂದು ಉದಾಹರಣೆ ಕೊಟ್ಟೆ. ಟೊಮ್ಯಾಟೊ, ಕಾಂದ, ಮಿರ್ಚಿ, ಗಿರ್ಚಿ ತಗೊಳಕ್ ನೀವು ಹೋಗ್ತೀರಾ ತರಕಾರಿ ಅಂಗಡಿಗೆ. ಅಲ್ಲಿ ಕೊಳತೋಗಿರೋ ಆ ತರಕಾರಿ ಅವರ ತೆಗೆದು ಒಂದು ಬುಟ್ಟಿಯಾಗಿಡ್ತಾರ, ನೀವು ಆ ಬುಟ್ಟಿಯಾಗಿಂದ ಒಂದು ಕಿಲೋ ಟೊಮ್ಯಾಟೊ ಕೊಳತ್ ಹೋಗಿರೋ ಟೊಮ್ಯಾಟೊ ತಗೋತೀರಾ? ಇಲ್ಲ, ಏನೋ ಮಂಜು ಹೇಳತ್ತಿ. ಹಂಗೆ ನಿಮ್ಮ ತಲೆ ಕೊಳತ್ ಹೋಗತ್ತದ ಈ ಮೊಬೈಲ್ನಿಂದ. ಸೊ ಸ್ನೇಹಿತರೆ ನಡಿ, ದಿನದಲ್ಲಿ ನಿಮ್ಮ ಒಂದು ದೊಡ್ಡ ಚಾಲೆಂಜ್ ಕೊಡ್ತಾ ಇದ್ದಾನೆ. ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಅದರಲ್ಲಿ ನೀವು ಸ್ಕ್ರೀನ್ ಟೈಮ್ ನೋಡ್ಬೋದು. ಆ ಸ್ಕ್ರೀನ್ ಟೈಮ ನೀವು ಕಮ್ಮಿ, ಒಂದು ತಾಸು ಕಮ್ಮಿ ಮಾಡಿ ತೋರಿಸಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಿಮ್ಮ ಸ್ಕ್ರೀನ್ ಟೈಮ್ 5 ತಾಸು ಐತಿ ಅಂತ ತಿಳ್ಕೊಳ್ಳಿ. ನೀವು ಚೆಕ್ ಮಾಡಿ ಸೆಟ್ಟಿಂಗ್ಸ್ನಲ್ಲಿ ಬರುತ್ತೆ 5 ತಾಸು ಇರೋ ನಿಮ್ಮ ಆ ಒಂದು ಸ್ಕ್ರೀನ್ ಟೈಮ್ 1 ತಾಸು ಕಡಿಮೆ ಮಾಡೋದೇ ಚಾಲೆಂಜ್ ನಂಬರ್ 4. ಆತ್ಮೀಯ ಸ್ನೇಹಿತರೆ ಟ್ರೈ ಮಾಡ್ತೀರಾ? ನನಗೆ ತಿಳಿಸಿದ ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಒಂದು ಮೆಸೇಜ್ ಹಾಕ್ರಿ, ಹೇಳ್ರಿ ಮಂಜುನಾಥ ಚಾಲೆಂಜ್ ಮಾಡಿದೆ ನಾನು. ಯಾವ ಚಾಲೆಂಜ್ ಬೇಕಾದರೂ ತಗೊಳ್ಳಿ, ಮಾಡಿ, ನಿಮಗೆ ಒಳ್ಳೇದಾಗಲಿ. ಯಾರನ್ನ ಕೇಳಿ ಮಜಾ ಮಾಡಿ.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ವೇಣುಧ್ವನಿ ಇದು 90.4 FM ಕೆ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಚಾಲೆಂಜ್ ಅಪ್ಪು ಚಾಲೆಂಜ್ ಕಾರ್ಯಕ್ರಮದಲ್ಲಿ ವಿಭಿನ್ನ ರೀತಿಯ ಚಾಲೆಂಜ್ ಕೊಡ್ತಾ ಇದ್ದಾನೆ. ಸೊ ಸ್ನೇಹಿತರೆ, ಈ ಒಂದು ಉದಾಹರಣೆಯ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಭೀತಿ ಬಂದಿರಬಹುದು. ನಿಮ್ಮ ಶರೀರದಲ್ಲಿ ಒಂದು ಅಂಗ ಕೊಳತು ಹೋಗಾಗುತ್ತದ, ದ್ಯಾಟ್ ಈಸ್ ಯೋರ್ ಬ್ರೈನ್. ಅತಿ ಹೆಚ್ಚು ಮೊಬೈಲ್ ತಿಕ್ಕಾಡ್ಕೊತ್ಕೊಂಡಿರ್ತಾ ಇದ್ದೇವೆ ಸ್ನೇಹಿತರೆ. ಇದು ಬರೇ ಚಿಕ್ಕ ಮಕ್ಕಳು, ಯುವಕ ಯುವತಿಯರು ಅಷ್ಟೇ ಅಲ್ಲ, ಹಿರಿಯರಿಗೂ ಕೂಡ ಬಂದಿರೋ ಒಂದು ಬಹಳ ದೊಡ್ಡದಾದಂತಹ ಒಂದು ಏನಂತಾರೆ ಜಾಲ. ಈ ಜಾಲದಲ್ಲಿ ಎಲ್ಲರೂ ಇದ್ದೇವೆ, ಹಿರಿಯರಿಂದ ಕಿರಿಯರವರೆಗೂ. ಸೊ ನನ್ನ ಒಂದು ಪ್ರಯತ್ನ, ಈ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ಮನೋರಂಜನೆ ಗೀತೆ ಅದನ್ನೆಲ್ಲ ಹಾಕ್ತಿರ್ತೇನೆ, ಸ್ವಲ್ಪ ನಿಮಗೆ ಅಷ್ಟ ಚಾಲೆಂಜ್ ಕೊಟ್ಟೆನ್ ನೋಡೋಣ. ಸೊ ಸ್ನೇಹಿತರೆ, ವೈಯಕ್ತಿಕವಾಗಿ ನನಗೂ ಈ ತಲೆ ಕೊಳತು ಹೋಗಿರುವ ಲಕ್ಷಣಗಳು ಬಂದಿದ್ದು, ಮಾತಿಗೆ ಕೋಪ, ಮೈಯಲ್ಲಿ ಸುಸ್ತಿ, ಕೆಲಸನ ಮಾಡಿಲ್ಲ ಸುಸ್ತಿ ಬರುವುದು, ಆಮೇಲೆ ನಮ್ಮ ಮಮ್ಮಿ ಏನಾದರೂ ಹೇಳಿದ್ರೆ ಬೇಡ ಅಂತ ಪ್ರೋಕ್ರಾಸ್ಟಿನೇಟ್, ಅಂದ್ರೆ ಆಮೇಗ್ ಮಾಡೋ ನನ್ನ ಭಾವನೆ. ಕೆಲಸ ಏನು ಇರುವುದಿಲ್ಲ, ಮೊಬೈಲ್ ತಕ್ಕೊಂಡು ತಿಕ್ಕಾಡ್ಕೋತ್ ಕುಂಡಿರ್ತೇವೆ, ಇಟಿಟ ವಿಡಿಯೋ ನೋಡ್ಕೋತ ಅಂತ ಆ ವಿಡಿಯೋನಲ್ಲಿ ನಗು ಇರುತ್ತೆ, ಆದ್ರೆ ನಿಜ ಜೀವನದಲ್ಲಿ ನಗು ಇರುವುದಿಲ್ಲ. ಸೊ ಸ್ನೇಹಿತರೆ, ಇದಕ್ಕೆ ನನ್ನ ಪ್ರಯತ್ನ, ನೀವು ಕೂಡ ಮಾಡಿ ಚಾಲೆಂಜ್ ಅಪ್ಪೋ ಚಾಲೆಂಜು, ಹಾಡನ್ನ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ. ದಿಸ್ ವಾಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಾಲೆಂಜ್ ಅಪ್ಪೋ ಚಾಲೆಂಜು ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಚಾಲೆಂಜ್ ಗಳನ್ನ ಕೊಟ್ಟಿದ್ದೇನೆ. ಇನ್ನೂ ಮುಂದೆ ತಗೊಂಡು ಬರುತ್ತೇನೆ ಆ ಗ್ಯಾಪ್ ನಲ್ಲಿ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KL ಈ ಕನಸು ಅದು ಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜು ನಾ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲಬ ಲಬ ಒದೆ ಪೈಲ ಎನ್ನಾರ ಆಯಿ ಬಾಬಾ ನಂತರ ಕ್ಯಾಪ್ ಆದಿದ್ದು ನಕ್ಕಿ ಗಾತನೆ ಬಾಬಾ ಜೋಬಿ ದೇಗ ಮಾ ಬಾಪ್ ಕೊತ್ರ ಸಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ ನಾಲ್ಕು ಜನರನ್ನ ಸಹಾಯ ಮಾಡಿ ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೆ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ಬೇನು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ ಐದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ ನೆನಪಿರಲಿ. ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಅದವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಏಕೆ ಅಂದರೆ ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ರೈಟ್ ನೌ ಮಾಡಿ. ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಬಂದ್ರೆ ನಾವು ಛೇ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಅಥವಾ ನನ್ನ ಜೀವನದಲ್ಲಿ ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ. ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಜೊತೆಗೆ ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತ ಡಾಕ್ಟರ್ ಜೆಪಿ ದೊಡ್ಮನಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ.
1: ಮೇಡಮ್ ನಮಸ್ಕಾರ. ಮೇಡಮ್
0: ಸರ್, ಇನ್ನು ತಾವು ಮಹಾಪ್ರಬಂಧ ರಚನೆಗೆ ಆಯ್ದುಕೊಂಡಂತಹ ವಿಷಯ ಕೂಡ ಅಷ್ಟೇ ಒಂದು ವಿಶೇಷವಾಗಿತ್ತು, ಅಂದ್ರೆ ಶರಣರ ಕುರಿತು ಕಾದಂಬರಿಗಳು. ಮೊದಲ ಬಾರಿಗೆ ಅನ್ಸುತ್ತೆ ಸರ್, ಇದು ಶರಣರ ಕುರಿತ ಒಂದು ಕನ್ನಡ ಕಾದಂಬರಿಗಳನ್ನ ಪ್ರತ್ಯೇಕವಾಗಿ ಒಂದು ನೋಡಿ ಅದರ ಬಗ್ಗೆ ಯೋಚಿಸಿದ್ದು, ಹಾಗೇನೆ ಅದನ್ನ ಒಂದು ಸಂಶೋಧನಾ ಕ್ಷೇತ್ರಕ್ಕೆ ತಂದದ್ದು ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್.
1: ಈಗ ವಚನ ಸಾಹಿತ್ಯ ಅಂತೂ ಪ್ರಾರಂಭದಿಂದ ನನಗೆ ಅದು ಒಂದು ರೀತಿ ದಟ್ಟವಾದಂತ ಒಂದು ಪ್ರಭಾವ ಬೀರಿತ್ತು ಮೇಡಮ್. ಅಂದ್ರೆ ಅವರಲ್ಲಿ ಹೆಂಗ ಒಂದು ಮಾನವೀಯ ಪ್ರಜ್ಞೆ, ಆಮೇಲೆ ಸಮಾನತೆ, ಸ್ತ್ರೀ ಪುರುಷ ಭೇದ ಭಾವ ಇರಲಾರ್ದಂತ ಸಮಾನತೆ, ಅಂದ್ರೆ ಜಾತಿಯತೆ ಇರಲಾರ್ದಂತ ಸಮಾನತೆ, ಆಮೇಲೆ ಲಿಂಗ ವ್ಯವಸ್ಥೆ ಅದನ್ನು ತೆಗೆದುಹಾಕಿದ್ದು, ಇವೆಲ್ಲ ಆರ್ಥಿಕ ದೃಷ್ಟಿಕೋನ, ಇವೆಲ್ಲ ಒಂದು ರೀತಿ ಹೊಸ ದೃಷ್ಟಿಕೋನ ನಾನು ಆ ವಚನ ಸಾಹಿತ್ಯದಿಂದ ಕಲಿತದ್ದು, ಕರಗತ ಮಾಡಿಕೊಂಡದ್ದು. ಆಮೇಲೆ ಎಮ್ ಎ ಮುಗಿದ ಮೇಲೆ ಪಿ ಎಚ್ ಡಿ ಮಾಡಬೇಕು, ಯಾಕಂದ್ರೆ ಮುಂದೆ ಕೆಲಸ ಇಲ್ಲಲ್ಲ, ಏನು ಮಾಡೋದು ಪಿ ಎಚ್ ಡಿ, ಏನಾದ್ರು ಸುಮ್ಮನೆ ಮನೆಗೆ ಹೋಗ್ಬೇಕಪ್ಪ. ಈಗ ಮನೆಗೆ ಹೋದರೆ ನಮಗೆ 10-11 ಅಲ್ಲೇ ಓಣಿ ಒಳಗೆ ಕೂಟ್ರದಾಕೈತಿ, ಮತ್ತೆ ಏನಾದರೂ ಕೆಟ್ಟ ಹೋದ್ರೆ ಏನು ಮಾಡೋದು, ಎಲ್ಲಾದ್ರೂ ಒಂದು ಕೆಲಸಗೋ ಇಲ್ಲೇ ಧಾರವಾಡದಲ್ಲೇನೇ ಇರಬೇಕಲ್ಲ, ಅದಕ್ಕೆ ಏನು ಮಾಡೋದು, ಸಂಶೋಧನೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಸಂಶೋಧನೆ ಮಾಡೋತ್ನಾಗ ನಮಗೆ ಎಸ್ ಪಿ ಪಾಟೀಲ್ ಸರ್ ಅಂತ ಹೇಳಿದ್ರು, ಅವ್ರನ್ನ ಹೋಗಿ ಕೇಳಿದೆ. ಕೇಳಿದ ಮೇಲೆ ಅವ್ರೇನಂದ್ರು, ಅವ್ರು ಸಾಕಷ್ಟು ಸಲ ಓಡಿಸಾಡಿ ನಿಮ್ಮ ಹುಡುಗ ಸರಿ ಅದಾನಿಲ್ಲೋ, ಗಟ್ಟಿಯಾಗಿ ಕುಂತು ಕೆಲಸ ಮಾಡ್ತಾನಿಲ್ಲೋ ಅಂಥೇಳಿ ಅವ್ರಿಗೆ, ಅಂದ್ರೆ ಪರೀಕ್ಷೆ ಮಾಡಲಿಕ್ಕೆ, ಹಿಂದ್ ಬಾ ನಾಳೆ ಬಾ ಅಂತೇಳಿ ನಾನು ಬಿಡಲಾರ್ದೆ ಅವ್ರನ್ನ ಬೆನ್ನು ಬಿದ್ದು ಹೋಗಿ, ಅವ್ರು ಇಲ್ಲ ಈ ಹುಡುಗ ಮಾಡ್ತಾನಂತ ಅವ್ರಿಗೆ ಯಾವ ವಿಶ್ವಾಸ ಬಂತಲ್ಲ ಅವಾಗ ಗೈಡ್ ಆಗಲಿಕ್ಕೆ ಒಪ್ಕೊಂಡ್ರು ಅವರು. ಪ್ರಾರಂಭ ಒಳಗೆ ಚದುರಂಗರ ಬದುಕು ಮತ್ತು ಬರಹ ಕಾದಂಬರಿಕಾರರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆಮೇಲೆ ಒಂದು 2-3 ತಿಂಗಳು ಅದನ್ನು ಬರೆದೆ ನಾನು. ಆಮೇಲೆ ಗುರ್ತಾಯಿತು ಮೈಸೂರದವ್ರು ಯಾರೋ ಒಬ್ಬರು ಆ ವಿಷಯ ತೊಗೊಂಡು ಪಿ ಎಚ್ ಡಿ ಮಾಡತ್ತಾರೆ ಈಗಾಗಲೇ ಅಂತೇಳಿ ಅದನ್ನು ಬಿಟ್ಟುಬಿಟ್ಟೆ. ಗೈಡಿಗೆ ಗುರ್ತಾಯಿತು ಇಲ್ಲ ಅದನ್ನು ಬಿಡಬೇಕಾಗೈತೆ ಅಂದ್ರೆ ಬಿಟ್ಟುಬಿಟ್ಟೆ. ಬಿಟ್ಟುಬಿಟ್ಟಾಗ ಏನು ಮಾಡೋದು, ಆಮೇಲೆ ಕಲಬುರ್ಗಿ ಸರ್ ಹತ್ರ ಹೋದೆ, ಸರ್ ಹಿಂಗಾಯ್ತು ಅಂತೇಳಿ. ಮತ್ತು ನಮಗೆ ರಾಜರು ಸರ್ ಅಂತ ಇದ್ರು, ಅವ್ರ ಹತ್ರ ಹೋದೆ, ಹಿಂಗಾಗೈತೆ ಅಂತೇಳಿ. ಆಮೇಲೆ ಪಾಟೀಲ್ ಸರು ಅವರು ಎಲ್ಲರೂ ಕೂಡ್ಕೊಂಡು ಏನು ಮಾಡಿದ್ವಿ, ಇಲ್ಲ ನೀನು ಬಸವನವ್ರ ಕುರಿತು ಕಾದಂಬರಿಗಳು ಅದಾವ ಅದನ್ನ ನೀನು ಅಧ್ಯಯನ ಮಾಡು ಅಂತಂದರು. ಆಮೇಲೆ ಕಲಬುರ್ಗಿ ಸರು ರಾಜರು ಸರ್ ಏನಂದ್ರು, ಬರೀ ಬಸವನಟ್ಟೆ ಯಾಕೆ ಮಾಡ್ತಿ, ಕಡಿಮೆ ಹಾಕವಲ್ಲ, ಎಲ್ಲ ಶರಣರ ಕುರಿತು ನೀನು ಅಧ್ಯಯನ ಮಾಡು, ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂತೇಳಿ ಮಾಡು ಅಂತಂದರು. ಆಯಿತು ಅಂಥೇಳಿ ನಾನು ಹೆಸರನ್ನು ಟೈಟಲನ್ನು ಚೇಂಜ್ ಮಾಡಿಕೊಂಡು ಚದುರಂಗರ ವಿಷಯ ಬಿಟ್ಟುಬಿಟ್ಟು ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂಥೇಳಿ ತಗೊಂಡೆ. ಅಧ್ಯಯನ ಮಾಡ್ತಾ ಹೋದಾಗ ಅವಾಗ ಅರ್ಥ ಆಯ್ತು ನಮಗೆ ಕಾದಂಬರಿ ಅಂದರೆ ಏನು. ಕಾದಂಬರಿ ಅಂತಂದರೆ ಫಿಕ್ಷನ್, ಕಲ್ಪನೆ, ಎಲ್ಲೋ ಒಬ್ಬ ವ್ಯಕ್ತಿ ಕುಂತು ತನಗೆ ಏನು ಕಲ್ಪನೆ ಮಾಡಿಕೊಂಡು ಬರೆಯೋದು. ಆವಾಗ ಕಾದಂಬರಿ ಯಾವಾಗ ಹುಟ್ಟಿತಲ್ಲ, ಪ್ರಾರಂಭದೊಳಗೆ ಕಾದಂಬರಿ ಓದೋದನ್ನು, ಕಾದಂಬರಿ ಅಂದರೆ ನಮ್ಮ ಒಂದು ಅಶ್ಲೀಲ ಸಾಹಿತ್ಯಪ್ಪ ಅನ್ನೋ ಅರ್ಥ ಬಂದುಬಿಟ್ಟಿತ್ತು. ಅದಕ್ಕೆ ಕಾದಂಬರಿ ಹೆಂಗೆ ಓದ್ತಿದ್ರು ಅಂತಂದ್ರೆ ಕದ್ದು ಮುಚ್ಚಿ ಕಾದಂಬರಿ ಓದ್ತಿದ್ರು ಪ್ರಾರಂಭದ ಕಾಲದಲ್ಲಿ. ಅಂತಹ ಸಂದರ್ಭ ಒಳಗೆ ಈ ಕಲ್ಪನೆ ಕಾದಂಬರಿ ಮತ್ತು ಈಗ ಸಾಹಿತ್ಯ ಪ್ರಕಾರನೇ ಕಲ್ಪನೆ ಐತಿ. ಆದರೆ ಶರಣರು ಏನದಾರ, ನಿಜವಾಗಿ ಆದ ಹೋದಂಥ ಶರಣರು, ಬದುಕಿದಂಥ ಶರಣರು ಇವರು. ಇತಿಹಾಸ ಇದು, ಕಲ್ಪನೆ ಅಲ್ಲ, ಇತಿಹಾಸ ಇದು. ಈ ಇತಿಹಾಸ ಇದ್ದುದು ಕಲ್ಪನೆ ಒಳಗೆ ಹೆಂಗೆ ಬಂತು, ಕಲ್ಪನೆಯನ್ನು ಯಾವ ರೀತಿಯಾಗಿ ತಂದ್ರಿ ಇವರು ಅಂತ ನಾನು ಆಲೋಚನೆ ಮಾಡಾಕತ್ತೆ. ಆಲೋಚನೆ ಮಾಡೋದನ್ನ ಹೊರಗಿನ ಸಮಾಜ ಬಸವನನ್ನು ಯಾವ ರೀತಿ ನೋಡಾಕತ್ತಾರ, ಅಲ್ಲಂಪ್ರಭು ಅಕ್ಕಮಹಾದೇವಿನ ಯಾವ ರೀತಿ ನೋಡತ್ತಾರ, ಅಂದರೆ ಪವಾಡ ಪುರುಷರನ್ನಾಗಿನ ನೋಡಾಕತ್ತಾರಲ್ಲ ಇವರು. ಬಸವನ ಹೆಸರಲ್ಲಿ ಎಷ್ಟೋ ಗುಡಿಗಳು ತಯಾರಾಗ್ಯಾವ, ಅಕ್ಕಮಹಾದೇವಿ ಹೆಸರಲ್ಲಿ ಗುಡಿಗಳು ತಯಾರಾಗ್ಯಾವ, ಅವರು ದೇವ್ರ ಗುಡಿ ಕಟ್ಟ ಅಂತ ಹೇಳಿದ್ರಿ ಏನು, ಅವ್ರ ದೇವ್ರು ಆದ್ರೇನು, ಹಿಂಗೆ ಆಲೋಚನೆ ಮಾಡಿದಾಗ ನಮಗೇನಾಯ್ತು, ಇತಿಹಾಸ ಇದ್ದದ್ದು ಏನಾಗೈತಿ, ಒಂದು ಪುರಾಣ ಆಗಿಬಿಟ್ಟೈತಿ. ಪುರಾಣಕಾರರು ಬಸವನನ್ನು ಪುರಾಣ ಬರೆದ್ಬಿಟ್ರು, ಅಕ್ಕಮಾದಿ ಬಗ್ಗೆ ಪುರಾಣ ಬರೆದ್ರು, ಅಲ್ಲಂಪುರ ಬಗ್ಗೆ ಪುರಾಣ ಬರೆದ್ರು. ಪುರಾಣಗಳು ಆದಾಗ ಪೌರಾಣಿಕ ವ್ಯಕ್ತಿಗಳಾಗಿ ಈ ಪ್ರಪಂಚದಿಂದ ಅವ್ರು ದೂರ ಆಗಿಬಿಟ್ರಲ್ಲ, ಆಧುನಿಕ ಪ್ರಪಂಚದವ್ರು ದೂರ ಆಗಿಬಿಟ್ಟಾರಲ್ಲ, ಅದಕ್ಕೆ ಇವ್ರನ್ನ ತಿರುಗಿ ಮತ್ತೆ ಹೆಂಗೆ ತರೋದು ಸಮಾಜ ಒಳಗೆ. ಹೌದಪ್ಪ, ಇವತ್ತಿನ ಸಮಾಜಕ್ಕೆ ಬಸವನ್ ಹೇಳಿದ್ದು ಸೂಕ್ತವಾಗೈತಿ, ಅರ್ಥ ಮಾಡ್ಕೋಬೇಕು ನಾವು. ಬಸವನ್ ಹೇಳಿದ ದಾರಿ ಒಳಗೆ ನಾವು ನಡೆದಿವತ್ತಂದ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಾವ, ಎಲ್ಲರೂ ಸಮಾನದಿಂದ ಬದುಕಬಹುದಲ್ಲ, ಸ್ವರ್ಗ ನರಕ ಬೇರೆ ಇಲ್ಲಪ್ಪ, ಅದ್ರ ಬಗ್ಗೆ ಆಸೆ ಬಿಟ್ಟುಬಿಡ್ರಿ ಬರೇ ಸ್ವರ್ಗದ ಆಸೆ ಇಟ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊಳ್ಳೋದು. ಬಸವನಂಗೆ ಹೇಳಿಲ್ಲ ಸ್ವರ್ಗ ನರಕೆಲ್ಲ ಇಲ್ಲೇ ಅದಾವ ಅಂತ ಹೇಳಿದವರು. ಆದ್ರೆ ನಾವು ತದ್ವಿರುದ್ಧವಾಗಿ ನಡೆಯಾಗುತ್ತಿದ್ದೀವಲ್ಲ ಅಂಥೇಳಿ ಹಿಂಗೆಲ್ಲ ಯಾಕಾಯ್ತಿದ್ದು ಅಂತ ಅಂದಾಗ ನಾವೇನು ಮಾಡಿದ್ವಿ, ಬಸವನ ಕುರಿತು ಪುರಾಣಕಾರರು ಏನು ಹೇಳಿದರು, ಆಮೇಲೆ ಪುರಾಣಕಾರರು ಕಾವ್ಯಗಳನ್ನು ಬರೆದ್ರು, ಅವರೆಲ್ಲ ಬರೀ ಕಾಲ್ಪನಿಕ ವ್ಯಕ್ತಿಗಳಂತೇಳಿನೂ ಬರೀ ಸ್ವರ್ಗದಿಂದನೇ ಕೆಳಗೆ ಇಳಿಸಿಬಿಟ್ರು. ಬಸವನ ಸ್ವರ್ಗದಿಂದನೇ ಕೆಳಗೆ ಬಂದಾನ, ಇಲ್ಲಿ ಏನೋ ಕೆಲಸ ಮಾಡ್ತಾನೆ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಅಕ್ಕಮಾದೇವನು ಹಂಗೆ ಅಲ್ಲೇನೋ ತಪ್ಪು ಮಾಡ್ಯಾಳ, ಆಕೆ ಭೂಮಿಗೆ ಬಂದಾಳ, ಮತ್ತೆ ಅದನ್ನು ಸರಿಪಡಿಸ್ತಾಳ, ಸರಿಪಡಿಸಿ ಮತ್ತೆ ಆಕೆ ಏನು ಮಾಡ್ತಾಳ, ಪಾಪ ಪರಿಹಾರ ಮಾಡಿಕೊಂಡು ಅಲ್ಲಿ ಪಾಪ ಮಾಡ್ಯಾಳ, ಇಲ್ಲಿ ಬಂದು ಪಾಪ ಪರಿಹಾರ ಮಾಡ್ಕೊಳ್ತಾಳ, ಮತ್ತೆ ಆಕೆ ಸ್ವರ್ಗಕ್ಕೆ ಹೋಗ್ತಾಳ. ಹಿಂಗೆ ಹೇಳೋದು ಬೇಡ, ವಾಸ್ತವಾಗಿ ಹೇಳು, ನಾವು ಬಸವನ್ನ ಸ್ವರ್ಗದಿಂದ ಇಳಿದಿಲ್ಲ, ನಮ್ಮ ನಿಮ್ಮಂಗ ಇಲ್ಲೇ ಹುಟ್ಟಾನ, ಅಕ್ಕಬಾದಿನೂ ಇಲ್ಲೇ ಹುಟ್ಟಾಳ, ಅವ್ರು ಮನುಷ್ಯದಿಂದ ಮಹಾಮಾನವರಾದವರು, ಇದು ನಾವು ಈ ಕಾದಂಬರಿ ಒಳಗಿನ ತೋರಿಸ್ಬೇಕು ಅಂತ ಆಲೋಚನೆ ಮಾಡಿ ಏನು ಮಾಡಿದ್ವಿ, ಈ ಪುರಾಣ ಒಳಗೆ ಮತ್ತು ಈ ಕಾವ್ಯದೊಳಗೆ ಹೆಂಗೈತಿ ಅದನ್ನು ಮತ್ತು ಈ ಶಾಸನಗಳು ಸತ್ಯ ಹೇಳ್ತಾವೆ, ಆ ಶಾಸನರು ಮತ್ತು ಆಧುನಿಕ ಸಂಶೋಧಕರು ಬಸವನನ್ನ ಯಾವ ರೀತಿ ಕಟ್ಟಿಕೊಟ್ಟಿದ್ದೀನಿ, ಎಲ್ಲ ಇಟ್ಕೊಂಡು ಬಸವನ ಚರಿತ್ರೆ ಯಾವ ರೀತಿ ಕಟ್ಟಿಕೊಟ್ರು ಅನ್ನೋದು ಒಂದು ಕಡೆಗೆ ನಿಜವಾದ ಒಂದು ಚರಿತ್ರೆ ಯಾವ ರೀತಿ ಐತಿ. ಇನ್ನು ಕಾದಂಬರಿ ಒಳಗೆ ಹೆಂಗೆ ಮಾಡಿದರು, ಇವರು ಕಾಲ್ಪನಿಕ ವ್ಯಕ್ತಿನ ಚಿತ್ರಣ ಮಾಡ್ಯಾರೋ, ಕಾಲ್ಪನಿಕ ವ್ಯಕ್ತಿನ ಅತಂದ್ರೆ ಪುರಾಣ ವ್ಯಕ್ತಿನ ಅತಂದ್ರೆ ಪುರಾಣಗಳದಾವಲ್ಲ ಈಗಾಗಲೇ ಕಾವ್ಯಗಳದಾವಲ್ಲ ಮತ್ತು ಇವ್ರು ಯಾಕೆ ಬರೀಬೇಕು, ಯಾಕೆ ಅಂಥೇಳಿ ನಾವು ಆಲೋಚನೆ ಮಾಡಿದಾಗ ಇವರು ಇತಿಹಾಸಕ್ಕೆ ಎಷ್ಟು ಬದ್ಧದಾರ, ಚರಿತ್ರೆಗೆ ಎಷ್ಟು ಬದ್ಧದಾರ, ಮತ್ತು ಕಲ್ಪನೆ ಅಂತಕ್ಕಂಥ ಕಾದಂಬರಿಗೆ ಎಷ್ಟು ಬದ್ಧದಾರ, ಇದನ್ನು ನಾವು ಏನು ಮಾಡಿದ್ವಿ, ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದೆ. ಅಂದರೆ ಇತಿಹಾಸಕ್ಕೆ ಭಂಗ ಬರಲಾರ್ದಂಗೆ ಪುರಾಣ ವ್ಯಕ್ತಿ ಅಲ್ಲ, ಚಾರಿತ್ರಿಕ ವ್ಯಕ್ತಿ ಅಂತ ತೋರಿಸ್ಬೇಕು. ಮತ್ತು ಈ ಚಾರಿತ್ರಿಕ ವ್ಯಕ್ತಿ ಬಸವನ ಬಗ್ಗೆ ಇಡೀ ಎಲ್ಲ ನಮಗೆ ಚರಿತ್ರೆ ಸಿಗುವುದಿಲ್ಲ, ಆತನ ತಂದೆ ತಾಯಿ ಹೆಸರಿನ ಬಗ್ಗೆ ಸಿಗೋದಿಲ್ಲ, ಅಕ್ಕಮಾದೇವಿ ತಂದೆ ತಾಯಿ ಹೆಸರಿನ ಬಗ್ಗೆ ಸಿಗೋದಿಲ್ಲ. ಎಲ್ಲೆಲ್ಲೋ ಒಬ್ರು ಹೇಳ್ತಾರ, ಒಬ್ಬರು ಎಲ್ಲ ಹರಿಹರ ಏನೇನು ಹೇಳ್ತಾನೆ, ಅದ್ರ ನಂತರ ಬಂದಂಥ ಪುರಾಣಕಾರರು ಕಾವ್ಯಗಳು ಏನೇನೋ ಹೇಳ್ತಾವ, ಅದು ಸತ್ಯವಾದಂಥ ಘಟನೆ ಯಾವುದು ಅಂತ ಅನುಭವತ್ತಿನಾಗ ಆಯ್ ಮತ್ತು ಅದನ್ನು ಬಿಟ್ಟು ಬದುಕು ರಚನೆ ಮಾಡ್ಕೊಳಕ್ಕೂ ಆಗೋದಿಲ್ಲ, ಆ ಪುರಾಣಗಳನ್ನು ಕಾವ್ಯಗಳನ್ನು ಶಾಸನಗಳನ್ನು ಬಿಟ್ಟು ರಚನೆ ಮಾಡ್ಕೊಳಕ್ಕೂ, ಅದನ್ನು ಇಟ್ಟುಕೊಂಡು ಆಧುನಿಕಕ್ಕೆ ಸಂಬಂಧಪಟ್ಟಂಥ ಈಗ ಶಿಕ್ಷಣ ಬಸವನ ಶಿಕ್ಷಣ ಹೆಂಗೆ ಪಡ್ಕೊಂಡ, ಅಲ್ಲಿ ಕಾವ್ಯಗಳು ಪುರಾಣಗಳು ಏನು ಹೇಳಿಕತ್ತಂದ್ರೆ ಇಲ್ಲಿ ಕಲ್ಪನೆ ತರಬಹುದು. ತಂದೆ ತಾಯಿ ಹೆಸರನ್ನು ಚೇಂಜ್ ಮಾಡೋಕೆ ಬರುವುದಿಲ್ಲ, ಕಪ್ಪಡಿ ಸಂಗಮನಾಥ ಕೂಡಲ ಸಂಗಮ ಇದನ್ನು ಚೇಂಜ್ ಮಾಡೋಕೆ ಬರೋದಿಲ್ಲ, ಕಲ್ಪನೆ ಅಂಥೇಳಿ ಕಾದಂಬರಿ ಅಂಥೇಳಿ ಅದನ್ನ ಮೂಲ ಉಳಿಸ್ಕೊಳಕ್ಕಾಗಬೇಕು, ಚರಿತ್ರೆ ಉಳಿಸ್ಕೊಂಡು ಚರಿತ್ರೆಗಳು ಎಲ್ಲಿ ಸಂಗತಿಗಳು ಗ್ಯಾಪ್ ಅದಲ್ಲ ಆ ಗ್ಯಾಪ್ ಒಳಗೆ ಇವರೆಟ್ಟು ಕಲ್ಪನೆ ತಂದರು. ಈ ರೀತಿ ನಾವು ಆಲೋಚನೆ ಪ್ರತಿ ಶರಣರ ಕುರಿತು ಆಲೋಚನೆ ಮಾಡಿದಾಗ ಏನಾಯಿತು, ಒಂದು ಸ್ಪಷ್ಟವಾದಂಥ ಒಂದು ಕಲ್ಪನೆ ಬರಲಾಕಿತ್ತು. ಆಮೇಲೆ ಕಾದಂಬರಿಗಳನ್ನು ಅಧ್ಯಯನ ಮಾಡೋ ಹೊತ್ತಿನಾಗ ಚಾರಿತ್ರಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು, ಐತಿಹಾಸಿಕ ಕಾದಂಬರಿಗಳು, ಕೌಟುಂಬಿಕ ಕಾದಂಬರಿ, ಹಿಂಗೆಲ್ಲ ಬರೀ ಕಾದಂಬರಿ ವರ್ಗೀಕರಣ ಮಾಡೋರು. ಆದರೆ ಈ ಶರಣರ ಕುರಿತ ಕಾದಂಬರಿ ವರ್ಗೀಕರಣ ಒಳಗೂ ಎಲ್ಲೆದರೂ ತೋರಿಸತ್ತಿರಲಿಲ್ಲ, ಸಾಮಾಜಿಕ ಒಳಗಿಲ್ಲ, ಚಾರಿತ್ರಿಕ ಒಳಗಿಲ್ಲ, ಐತಿಹಾಸಿಕ ಒಳಗಿಲ್ಲ, ಎದರೊಳಗೂ ಇಲ್ಲ. ಅನೇಕ ಕಾದಂಬರಿಕಾರರು ಎಷ್ಟೋ ಕಾದಂಬರಿಗಳನ್ನು ಬರೆದಿದ್ರು, ಅದು ಗೌನಾಗಿ ಹೋಗಿಬಿಟ್ಟಿದ್ದು. ಅವುಗಳನ್ನೆಲ್ಲ ಒಂದು ಕಡೆಗೆ ನಾವು ಸೇರಿಸ್ಕೊಂಡು ಏನು ಮಾಡಿದ್ವಿ, ಒಂದು ಪ್ರಕಾರ ಮಾಡ್ಕೊಂಡಿವಿ, ಶರಣರ ಕುರಿತ ಕನ್ನಡ ಕಾದಂಬರಿಗಳು. ಐತಿಹಾಸಿಕ ಕಾದಂಬರಿ ಅಂತ ನಾವು ಹೆಂಗೆ ಗುರುತಿಸಲ್ಲ, ಹಂಗೆ ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂದರೆ ಒಂದು ಕಡೆ ಎಲ್ಲರೂ ಬಂದುಬಿಟ್ರು, ಒಂದು ಪ್ರಕಾರ ಮಾಡ್ಕೊಂಡಿವಿ. ಮಾಡ್ಕೊಂಡ್ಮೇಲೆ ಅದರ ಚರಿತ್ರೆ ಎಷ್ಟೈತಿ, ಕಲ್ಪನೆ ಎಷ್ಟೈತಿ, ಯಾವ ಕಾದಂಬರಿಕಾರ ಚರಿತ್ರೆಯನ್ನು ಉಳಿಸ್ಕೊಂಡನ, ಮತ್ತು ಕಲ್ಪನೆನೂ ಯಾವ ರೀತಿ ತಂದನ, ಅಂದರೆ ಇಬ್ಬರಿಗೆ ನ್ಯಾಯ ಕೊಡಬೇಕಾತ ಕಾದಂಬರಿಕಾರ, ಏನು ಕೊಡಬೇಕು, ಚರಿತ್ರೆಗೂ ನ್ಯಾಯ ಕೊಡಬೇಕು, ಕಾದಂಬರಿಗೂ ನ್ಯಾಯ ಕೊಡಬೇಕು,
2: ಕಲ್ಪನೆಗೂ ತನ್ನ ಕಲ್ಪನೆಗೂ ಅಲ್ಲಿ
1: ಸ್ಥಾನ ಬೇಕು, ಅಂದ್ರೆ ಅದು ಕಾದಂಬರಿನೂ ಆಗಿರ್ಬೇಕು. ಇಲ್ಲ ಕಾದಂಬರಿ ಕಲ್ಪನೆ ಇರ್ಲಿಕ್ಕಂದ್ರೆ ಏನಾಗೈತೆ, ಅದು ಬರೀ ಜೀವನ ಚರಿತ್ರೆ ಆಗೈತೆ, ಚರಿತ್ರೆ.

0: ಮಾಡ್ತಿತ್ತು ಅಂದ್ರೆ ಆ ಕಾದಂಬರಿಗೆ ಒಂದು ಮೌಲ್ಯಮಾಪನವನ್ನು ಕೊಟ್ಟೆ ಮೇಡಮ್. ಅಂದ್ರೆ ಈ ರೀತಿ ಒಂದು ಶರಣರ ಕುರಿತ ಕಾದಂಬರಿ ಹುಟ್ಕೊಂಡದ್ದು ಈ ರೀತಿ. ಅದಕ್ಕೆ ನನಗೆ ಒಂದು ಒಳ್ಳೆ ಹೆಸರನ್ನು ಬಂತು.
1: ತಮ್ಮ ಇಷ್ಟೆಲ್ಲ ಪ್ರಯತ್ನದಿಂದಲೇ ಅನ್ಸುತ್ತೆ ಈಗ ಅದು ಒಂದು ಸಂಶೋಧನಾ ಗ್ರಂಥವಾಗಿ ಹಾಗೆ ಮಾರ್ಗದರ್ಶಿ ಸೂಚಿಯಾಗಿ ಹೊರಬಂದಿದೆ ಅಂತಾನೆ ಹೇಳ್ಬೋದು. ಸರ್, ಇನ್ನು ತಾವು ಬರೆದಿದ್ದು ಎಲ್ಲರೂ ಓದ್ತಾರೆ, ದೊಡ್ಡವರೆಲ್ಲ ಓದ್ತಾರೆ, ಆಯ್ತು, ಇನ್ನು ಮಕ್ಕಳಿಗೆ ಅದು ಪಠ್ಯವಾಗುತ್ತೆ, ಅದು ಎಷ್ಟು ಖುಷಿಯನ್ನು ಕೊಡುತ್ತೆ ಸರ್ ತಮಗೆ?
0: ನಾನು ಬರೆದಿದ್ದು ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಪುಸ್ತಕ ಬರೆದೆ, ಜ್ಯೋತಿರಾವ್ ಫುಲೆ ಅವ್ರ ಬಗ್ಗೆ ಪುಸ್ತಕ ಬರೆದೆ, ಆಮೇಲೆ ಛತ್ರಪತಿ ಶಾಹು ಅವ್ರ ಬಗ್ಗೆ ಬರೆದೆ. ಆಮೇಲೆ ನಾನು ಬರೆದ ಮೇಲೆ ಇವು ಮಕ್ಕಳಿಗೆ ಓದಿಸ್ಬೇಕು ಅಂಥೇಳಿ ಕೆಲವು ಪ್ರಾಧ್ಯಾಪಕರಿಗೇ ಅನ್ನಿಸ್ತು. ಅಂದರೆ ಪಠ್ಯ ಮಾಡ್ತಾರಲ್ಲ ಅವರು, ಅಭ್ಯಾಸ ಮಂಡಳಿ ಅಂತ ಇರ್ತಲ್ಲ, ಪಠ್ಯ ಮಾಡ್ತಾರಲ್ಲ ಅವ್ರಿಗೆ ಅನ್ನಿಸ್ತು, ಹೌದು ದೊಡ್ಡಮನೆಯವರು ಒಂದು ಸಾವಿತ್ರಿಬಾಯಿ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಾರಲ್ಲ, ಅದ್ರ ಬಗ್ಗೆ ನಾವೊಂದು ಸಣ್ಣದೊಂದು ಪಾಠ ಮಕ್ಕಳಿಗೆ ಹಾಕಬೇಕು. ಅದಕ್ಕೆ ನನಗೆ ಫೋನ್ ಮಾಡಿಬಿಟ್ಟು ಕೇಳೋರು, ಸರ್ ನೀವು ಅದನ್ನು ಪುಸ್ತಕ ಬರೆದಿರಲ್ಲ, ಒಂದು ಅದನ್ನು ಸಣ್ಣದು ಮಾಡಿ ಮಕ್ಕಳಿಗೊಂದು ಪಾಠ ಮಾಡಬೇಕು, ಒಂದು ನಾಲ್ಕು ಪುಟದ್ದು ಬರೆದು ಕೊಡ್ರಿ ಅಂತ ಹೇಳೋರು. ಹೇಳಿದ ಮೇಲೆ ಏನು ಮಾಡಿದೆ, ನಾನು ಆ ಪುಸ್ತಕನ ಇಟ್ಕೊಂಡು ಸಣ್ಣ ಸಣ್ಣ ಲೇಖನ ಮಕ್ಕಳಿಗೆ ಬರೆದು ಕೊಟ್ಟೆ. ಅದು ಕರ್ನಾಟಕ ಸರ್ಕಾರದಲ್ಲಿನೂ ಬಹುಶಃ ಅದು ಫೋರ್ತ್ ಅನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಹಾಕಿದರು. ಆಮೇಲೆ ಮಹಾರಾಷ್ಟ್ರ ಒಳಗೆ ಮರಾಠಿ ಮಹಾರಾಷ್ಟ್ರ ಒಳಗೆ ಕನ್ನಡ ಹುಡುಗರು ಇರ್ತಾರಲ್ಲ ಅವರಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಪಾಠ ಹಾಕಿದರು. ಆಮೇಲೆ ಕರ್ನಾಟಕ ಒಳಗೆ ಯೂನಿವರ್ಸಿಟಿ ಒಳಗೆ ಜ್ಯೋತಿರಾವ್ ಫುಲೆ ಅವ್ರ ಬಗ್ಗೆ ಪಾಠ ಹಾಕಿದರು. ಅಂದರೆ ಈ ರೀತಿ ನಾನು ಬರೆದದ್ದು ಪಾಠಗಳು ಅದು ಯೂನಿವರ್ಸಿಟಿಗೆ, ಆಮೇಲೆ ಪ್ರೈಮರಿ ಹೈಸ್ಕೂಲು ಈ ಕಡೆಗೆ ಎಲ್ಲ ಕಡೆಗೂ ಅದು ಪಾಠ ಆದಾಗ ಬರೆದಂಥ ಲೇಖಕನಿಗೆ ಒಂದು ರೀತಿ ಸಂತೋಷನೇ, ನಾನು ಬರೆದದ್ದು ಮಕ್ಕಳು ಓದ್ತಾರೆ. ಆಮೇಲೆ ಎಷ್ಟೋ ಸಲ ನಮ್ಮದಲ್ಲಿ ಜತ್ ಒಳಗಿರ್ತಕ್ಕಂಥ ಅಥಣಿ ತಾಲೂಕು, ಜತ್ತಿಗೆ ಅಗ್ದಿ ಸಮೀಪ ಇರ್ತಕ್ಕಂಥ ತಾಲೂಕು, ಅಲ್ಲಿಂದ ಜತ್ ತಾಲೂಕಲ್ಲಿ ಇರ್ತಕ್ಕಂಥ ಹೈಸ್ಕೂಲ್ ಹುಡುಗರು ನಮ್ಮ ಅಥಣಿ ಕಾಲೇಜ್ಗೆ ಡಿಗ್ರಿ ಕಾಲೇಜ್ಗೆ ಬಂದರು. ಆವಾಗ ನನ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. ಆವಾಗ ಬಂದ ಮೇಲೆ ದೊಡ್ಡಮನಿ ಸರ್, ಅಯ್ಯೋ ದೊಡ್ಡಮನಿ ಸರ್ ಇಲ್ಲೇ ಇದಾರೆ ನೋಡಿ, ನಾವು ಅವ್ರ ಪಾಠ ಓದಿದ್ದೀವಿ ಸರ್, ನಿಮ್ಮ ಪಾಠ ಓದಿವಿ, ನಿಮ್ಮ ತರಗತಿ ನಮಗಿತ್ತು ಸರ್, ನೈನ್ತಕ್ಕೆ ನಮ್ಮ ಪಾಠ ಇತ್ತು, ನಾವು ಓದಿವಿ ಸರ್ ಅಂತ ಹೇಳೋರು. ಅಂದರೆ ಖುಷಿ ಆಗ್ತಿತ್ತು, ಸಂತೋಷ ಆಗ್ತಿತ್ತು, ಸಮಾಧಾನ ಆಗ್ತಿತ್ತು.
1: ಖಂಡಿತ ಸರ್. ಇನ್ನು ಈಗ ತಾನೇ ತಾವು
0: ಒಂದು ವರ್ಷ ಆಯ್ತು
1: ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದ್ದೀರಾ, ಇನ್ನೇನಿದ್ರು ನಿಮಗೆ ಇದ್ದಂತಹ ಸಮಯವನ್ನು ಸಾಹಿತ್ಯಕ್ಕೆ ಮೀಸಲಿಡ್ತೀರಾ, ತಮ್ಮಿಂದ ಮುಂದೆ ಏನಾದರೂ ಸಾಹಿತ್ಯ ಕೃಷಿಯಲ್ಲಿ ಏನಾದರೂ ಕೃತಿಗಳನ್ನು ನಾವು ನಿರೀಕ್ಷೆ ಮಾಡಬಹುದಾ, ತಮ್ಮ ಮುಂದಿನ ಯೋಜನೆಗಳೇನು ಸರ್?
0: ನಾನು ನಿವೃತ್ತಿ ಆದೆ, ಮೇದಲ್ಲಿ ನಿವೃತ್ತಿ ಆದೆ ಮೇಡಮ್, 24 ನಿವೃತ್ತಿ ಆದೆ. ಆಮೇಲೆ ಕುವೆಂಪು ಭಾಷಾ ಭಾರತಿಯಿಂದ ಪ್ರೊಫೆಸರ್ ಅದರ ಅಧ್ಯಕ್ಷರು ಚೆನ್ನಪ್ಪ ಕಟ್ಟಿ ಸರ್ ಅಂತ ಹೇಳಿದಾರೆ, ಅವರು ನನಗೆ ಫೋನ್ ಮಾಡಿ ಹಿಂಗೆ ಜ್ಯೋತಿರಾವ್ ಫುಲೆ ಅವ್ರದ್ದು ಸಮಗ್ರ ಸಾಹಿತ್ಯ ಕನ್ನಡಕ್ಕೆ ತರಬೇಕಾಗೈತಿ, ಅದಕ್ಕೆ ನೀವು ಸಂಪಾದಕ ಸಮಿತಿ ಒಳಗೆ ನಿಮ್ಮನ್ನು ಹಾಕೊಂಡಿದ್ದೀವಿ, ಕೆಲಸ ಮಾಡಬೇಕು ಅಂತಂದರು. ನನಗೆ ಮತ್ತು ಇಲ್ಲಿ ಬೆಳಗಾವಿದವರು ಡಿ ಎಸ್ ಚೌಗಲೆ ಅವರು ಸರ್ ಅದರಲ್ಲ, ಅವರು ನಮಗಿಬ್ಬರಿಗೆ ಸಂಪಾದಕ ಮಾಡಿದರು. ಈಗ ಅದು ಅನುವಾದ ಕಾರ್ಯ ಮಾಡಿಸಿದ್ದೀವಿ, ಕಂಪ್ಲೀಟ್ ಆಗಿದೆ ಈಗಾಗಲೇ, ಅದು ಒಂದು ಹಂತಕ್ಕೆ ಬಂದೈತೆ, ಬಹುಶಃ ಇನ್ನೊಂದು 2-3 ತಿಂಗಳ ಒಳಗೆ ಅಂತಂದರೆ ಅದು ಪುಸ್ತಕ ಆಗಿ ಹೊರಗೆ ಬರ್ತದೆ ಮೇಡಮ್, ರಿಟೈರ್ಡ್ ಆದಮೇಲೆ. ಆಮೇಲೆ ಒಂದು 2-3 ಯೋಜನೆಗಳನ್ನು ಹಾಕ್ಕೊಂಡು ಅದು ಪುಸ್ತಕ ಅನುವಾದ ಮಾಡಲಿಕ್ಕೆ ತೊಡಗಿದ್ದೀವಿ. ಮೇಡಮ್ ಅವ್ರದ್ದು ಪ್ರಭಾ ಮೇಡಮ್ ಅವ್ರ ಸಹಕಾರ ಇರೋದ್ರಿಂದ ಅವರೆಲ್ಲ ಮನೆ ಕೆಲಸ ಎಲ್ಲ ಅವ್ರು ನೋಡ್ಕೊಳ್ತಾರೆ. ಮಕ್ಕಳದಂತೂ ಈಗ ಜವಾಬ್ದಾರಿ ಏನೂ ಇಲ್ಲ, ಅವರೆಲ್ಲ ಬೆಂಗಳೂರಿಗೆ ಅದಾರೆ ಈಗಿಬ್ಬರು, ಹೆಚ್ಚು ಬರವಣೆ ಒಳಗೆ ಇರೋದ್ರಿಂದ ಇನ್ನೂ ಏನಾದರೂ, ಯಾಕಂದ್ರೆ ನಾವು ಏನು ಮಾಡ್ತೀನಿ ಅಂಥೇಳಿ ಹೇಳಿ ಮಾಡೋದಲ್ಲ, ಮಾಡಿದ ಮೇಲೇನೋ ಹೇಳೋ ಸರಿ ಅಂತ ಅನಿಸ್ತೈತಿ. ಕೆಲಸ ಅಂತೂ ಮಾಡತ್ತಿದ್ದೀವಿ, ಸಮಯ ವ್ಯರ್ಥ ಮಾಡೋದಿಲ್ಲ. ಸಮಾಜಕ್ಕೆ ಏನಾದರೂ ನಾವು ದೇಣಿಗೆ ಅಂತ, ಸಮಾಜ ಋಣ ತೀರಿಸಲಿಕ್ಕೆ ಏನಾದರೂ ಮಾಡೇ ಮಾಡ್ತೀವಿ ಅಂಥೇಳಿ ನಾನು ಹೇಳ್ತೀನಿ ಮೇಡಮ್.
1: ಸರ್, ಇನ್ನು ನಿಮ್ಮ ಬರವಣಿಗೆಯನ್ನು ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಗುರುತಿಸುತ್ತೆ, ಹಲವಾರು ಸಂಘ ಸಂಸ್ಥೆಗಳು ದತ್ತಿ ಪುರಸ್ಕಾರಗಳನ್ನು ಕೂಡ ನೀಡುತ್ತೆ. ಈಗ ತಾವು ಯಾವತ್ತೂ ಈ ಒಂದು ಪ್ರಶಸ್ತಿ ಪುರಸ್ಕಾರಗಳ ಬೆನ್ನು ಹತ್ತಿಲ್ಲ ಅಂದರೂ ಕೂಡ ಈಗ ತಮ್ಮ ಬರವಣಿಗೆಯನ್ನು ಗುರುತಿಸಿ ಈ ರೀತಿಯಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಾಗ ಹೇಗನ್ಸುತ್ತೆ ಸರ್?
0: ಮೇಡಮ್ ಅವ್ರು, ನಾನು ಫಸ್ಟಿಗೆ ಸಾವಿತ್ರಿಬಾಯಿ ಫುಲೆ ಅವ್ರದ್ದು ಅದೇನು ನ್ಯೂಸ್ ಪೇಪರ್ ಒಳಗೆ ಇರ್ತಕ್ಕಂಥದ್ದು ಮರಾಠಿದ ಅಗ್ದಿ ಸಣ್ಣದ ಅದೇನು ಪುಸ್ತಕನ ಹ್ಯಾಂಡ್ಕ್ ಅಂತ ಅಲ್ಲ, ಆ ರೀತಿ ಇತ್ತು, ಹ್ಯಾಂಡ್ಬಿಲ್ ಅಂತಾರಲ್ಲ ಆ ರೀತಿ ಪುಸ್ತಕ ಇತ್ತದು. ಅದನ್ನು ನಾನೇನು ಮಾಡಿದೆ, ಮರಾಠಿ ಇದ್ದದ್ದು ಕನ್ನಡಕ್ಕೆ ಅನುವಾದ ಮಾಡಿದೆ, ಅದು ಪುಸ್ತಕ ಅನ್ನೋಂಗೆ ಮಾಡಿದೆ, ನಾನು ಪುಸ್ತಕ ರೂಪ ಕೊಟ್ಟೆ. ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಪುಸ್ತಕ ಆವಾಗ ಇನ್ನೂ ಬಂದಿರಲಿಲ್ಲ, 2007 ಅದನ್ನು ಪುಸ್ತಕ ಮಾಡಿದೆ. ಪುಸ್ತಕ ಮಾಡಿದೆ, ಮಾಡಿ ಆವಾಗ ಸಾವಿತ್ರಿಬಾಯಿ ಫುಲೆ ಅವ್ರದ್ದು 2007 ಅವ್ರ ಫೋಟೋನೂ ನನಗೂ ಗೊತ್ತಿರಲಿಲ್ಲ, ಹಿಂಗೆ ಇದ್ದರು ಅಂಥೇಳಿ ಆ ಸುಮ ಒಂದು ನೇಚರ್ ಹಾಕ್ಕೊಂಡು ಒಂದು ಪುಸ್ತಕ ಮಾಡಿದ್ದೆ. ಅದನ್ನು ಇಲ್ಲಿ ಬೆಳಗಾವಿ ಇದು ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಐತಿ, ಇಲ್ಲಿ ಕಳಿಸಿದ್ದೀವಿ. ಅವರು ಪ್ರಶಸ್ತಿ

0: ಕೊಟ್ಟರು ವರ್ಷದ ಅತ್ಯುತ್ತಮ ಅನುವಾದ ಪುಸ್ತಕ ಅಂತೇಳಿ, ದಿವಂಗತ ಶಾನುಭಾಗ ಅಂತೇಳಿ ಪ್ರಶಸ್ತಿ ಅವ್ರು ಕೊಟ್ಟರು. ಅದು ಮೊಟ್ಟ ಮೊದಲು ನನಗೆ ಬಂದಂಥ ಪ್ರಶಸ್ತಿ ಮೇಡಮ್ ಅದು, ಅದು ಒಂದು ಸಂತೋಷ. ಆಮೇಲೆ 2013 ಒಳಗೆ ಜ್ಯೋತಿರಾವ್ ಫುಲೆಯವರ ಪುಸ್ತಕ ಅನುವಾದ ಮಾಡಿದಾಗ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಅದು ನಾನೇನು ಅರ್ಜಿನೂ ಹಾಕಿರಲಿಲ್ಲ, ನನ್ನ ಪುಸ್ತಕನೂ ಕಳಿಸಿರಲಿಲ್ಲ. ಅದು ಹೆಂಗೋ ಏನೋ ಅವರು ಪುಸ್ತಕ 3 ಪುಸ್ತಕ ಅಲ್ಲಿ ತರಿಸ್ಕೊಂಡಿದ್ದನ್ನು ಮಾಡಿಕೊಟ್ಟು ಅದು ಅವಾರ್ಡ್ ಕೊಟ್ಟರು. ಒಂದು ರೀತಿ ಅರ್ಜಿ ಹಾಕಲಾರ್ದೇ ಬಂದಂಥ ಪ್ರಶಸ್ತಿ, ಅದು ಸಂತೋಷ. ಆಮೇಲೆ ರಾಜ್ಯ ಸರ್ಕಾರನೂ ನನಗೆ ಸಾಹಿತ್ಯಶ್ರೀ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಸಾಹಿತ್ಯಶ್ರೀ ಪ್ರಶಸ್ತಿ ಕೊಟ್ಟಿದ್ದು, ಅದರಂತೆ ಸಂತೋಷ, ಎಲ್ಲ ರೀತಿಯಿಂದ ಸಂತೋಷ ಇದ್ರಿ ಮೇಡಮ್.
1: ಸರ್, ಇನ್ನು ತಮ್ಮ ಈ ಎಲ್ಲ ಸಾಧನೆಗೆ ಬೆಂಗಾವಲಾಗಿ ನಿಂತ ನಿಮ್ಮ ಕುಟುಂಬದವರ ಒಂದು ಪರಿಚಯ, ಅವರಿಗೆ ಒಂದು ಧನ್ಯವಾದವನ್ನು ಈ ವೇದಿಕೆಯ ಮೂಲಕ ತಿಳಿಸ್ಬೇಕು ಅಂದರೆ ಯಾವ ರೀತಿ ತಿಳಿಸ್ತೀರಾ ಸರ್?
0: ನನಗೆ ಮೊದಲು ವ್ಯಕ್ತಿತ್ವವನ್ನು ಕಟ್ಕೊಳ್ಳಿಕ್ಕೆ, ಸಮಾಜದೊಳಗೆ ಒಬ್ಬ ವ್ಯಕ್ತಿಯಾಗಿ ನಿಂದಿರಲಿಕ್ಕೆ, ಮನುಷ್ಯನಾಗಿ ನಿಂದಿರಲಿಕ್ಕೆ ತಂದೆ ತಾಯಿ, ಆಮೇಲೆ ನನ್ನ ಸಹೋದರ, ನನಗಿಂತ ಕಿರಿಯ ಸಹೋದರ ಚಂದ್ರಕಾಂತ್ ಅಂಥೇಳಿ, ಆಮೇಲೆ ನನ್ನ ಸಹೋದರಿ ಸುನಂದ ಅಂಥೇಳಿ, ಎಲ್ಲ ಕೂಲಿ ಮಾಡಿಕೊಂಡನೆ ಅವ್ರು ನನಗೆ ದುಡ್ಡು ಹಾಕ್ಕೊಂಡು ಬೆಳೆಸಿದ್ದು, ಅವ್ರನ್ನ ಈ ಸಂದರ್ಭ ಒಳಗೆ ನಾನು ನೆನೆಸಲೇಬೇಕು. ಆಮೇಲೆ ನಿಂತ ಮೇಲೆ ನನಗೆ ಪೋಷಣೆ ಮಾಡ್ತಕ್ಕಂಥವ್ರು, ಆಧಾರ ಸ್ತಂಭವಾಗಿರ್ತಕ್ಕಂಥವ್ರು ಪತ್ನಿ ಪ್ರಭಾ ಬೋರ್ಗಾಂವ್ಕರ್ ಅವರು, ಅಂದರೆ ಎಲ್ಲ ದೃಷ್ಟಿಯಿಂದ ನನಗೆ ಸಹಕಾರಿಯಾಗಿ, ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ, ನನ್ನ ವೃತ್ತಿಗೆ, ನಮ್ಮ ಕೌಟುಂಬಿಕ ಜೀವನಕ್ಕೆ ಎಲ್ಲ ರೀತಿಯಿಂದ ನನಗಿಂತ ಹೆಚ್ಚು ಭಾರ ಅವ್ರ ಮೇಲೆ ಇರೋದು. ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಅವರನ್ನೇ, ಇನ್ನು ಮುಂದಿನ ಹಂತದಲ್ಲಿ ಅಂತೂ ಇವರು ಇಡೀ ಜೀವನ ಪರ್ಯಂತ ನನ್ನ ಜೊತೆಗೇನೇ ಇದ್ದಾರೆ. ಇವರನ್ನು ಮತ್ತು ಮಕ್ಕಳನ್ನು ಯಾವ ಸಂದರ್ಭದಲ್ಲೂ ನಾನು ನೆನಪು ಮಾಡಿಕೊಂಡೇ ಬದುಕಬೇಕು, ಆ ರೀತಿ ಇರ್ತೇನೆ ಮೇಡಮ್.
1: ಖಂಡಿತ ಸರ್. ಸರ್, ಇನ್ನು ನಮ್ಮ ವೇದಿಕೆಯ ಮೂಲಕ ಕೇಳಿವಣಧ್ವನಿಯ ಮೂಲಕ ಯುವ ಬರಹಗಾರರಿಗೆ ಒಂದು ಕಿವಿ ಮಾತು, ಅನುಭವದ ಮಾತುಗಳು ಅಂತ ಅನ್ನೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ?
0: ಬರಹಗಾರರಿಗೆ, ಬರಹಗಾರಂತೂ ಬರಹಗಾರ ಯಾವ ರೀತಿ ತಯಾರಾಗ್ತಿರತ್ತಂದರೆ ಮೇಡಮ್ ಅವರೇ, ತಮ್ಮ ಆಸಕ್ತಿ ಯಾವ ರೀತಿ ಇರ್ತದಲ್ಲ ಆ ರೀತಿ ಒಬ್ಬ ಬರಹಗಾರ, ಒಬ್ಬ ವ್ಯಕ್ತಿ ಬರಹಗಾರನಾಗಿ ತಯಾರಾಗ್ತಾನೆ. ಆ ಕವನದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಆತ ಕವಿಯಾಗಿನೇ ಬೆಳ್ಕೊಂಡು ಹೋಗ್ತಾನೆ. ಅನುವಾದಕ ಅವನಲ್ಲಿ ಅನುವಾದ ಕಲೆ ಅಡಗಿತ್ತು ಅಂತಂದ್ರೆ ಅವ ಅನುವಾದಕನಾಗಿ ಬೆಳ್ಕೊಂಡು ಹೋಗ್ತಾನೆ. ಕಾದಂಬರಿಕಾರ ಇದ್ದತ್ತಂದರೆ ಕಥೆ ಬರೀತಿದ್ದಂದ್ರೆ ಕಥೆಗಳದಿಂದ ಕಾದಂಬರಿ ಕಡೆ ಬಂದು ದೊಡ್ಡ ಸಾಹಿತಿ ಆಗ್ತಾನೆ. ಅಂದರೆ ಯಾವುದೇ ಆದ್ರೂ ಯುವ ಬರಹಗಾರರು ಓದು ಅನ್ನೋದು ಮುಖ್ಯ. ಯಾವ ಕ್ಷೇತ್ರವನ್ನು ಆಯ್ಕೊಳ್ತೋ, ಸಾಹಿತ್ಯನೇ ಒಂದು ದೊಡ್ಡ ಕ್ಷೇತ್ರ, ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಎಲ್ಲವನ್ನೂ ಬರೆದು ಎಲ್ಲದರೊಳಗೆ ಪ್ರಸಿದ್ಧಿಯನ್ನು ಪಡ್ಕೊಳ್ತೇನೆ ಅನ್ನೋದನ್ನು ಏನಪ್ಪ ಅಂತಂದ್ರೆ ಭಾಳ ಕಷ್ಟದ ಕೆಲಸ ಈ ಸಂದರ್ಭ ಒಳಗೆ. ಎಲ್ಲೋ 100ಕ್ಕೊಬ್ಬರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಗತೆ ಆಗಲಿಕ್ಕೆ ಆಗೋದಿಲ್ಲ. ಎಲ್ಲದರೊಳಗೂ ಬರೋದು ಎಲ್ಲರೂ ಪ್ರಸಿದ್ಧ ಆದರು. ಆದರೆ ಇವತ್ತಿನ ಯಾಕಂದರೆ ಆವಾಗ ಬರೆಯೋರು ಕಡಿಮೆ ಇದ್ದರು ಮತ್ತು ಅವರಷ್ಟು ಬರೆದ್ರು ಸರಿ ಹೋಯಿತು. ಆದರೆ ಇವತ್ತು ಸಾಕಷ್ಟು ಜನ ಬರಿತಾ ಇದ್ದಾರೆ, ಸಾಹಿತ್ಯ ಸೃಷ್ಟಿ ಅಪಾರ ಪ್ರಮಾಣದಲ್ಲಿ ಆಗ್ಲತ್ತೈತಿ. ಈಗ ಯುವ ಬರಹಗಾರರು ತಾವು ಯಾವುದನ್ನು ಆಯ್ಕೆ ಮಾಡ್ಕೋ ಅದ್ರ ಬಗ್ಗೆ ಹೆಚ್ಚು ಓದಬೇಕು, ಆಳವಾದಂಥ ಜ್ಞಾನ ಪಡ್ಕೊಂಡು ಚೆನ್ನಾಗಿ ಬರ್ಕೋತ ಹೋದ್ರತಂದ್ರೆ ತಾವು ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಆಕೈತಿ ಅಂತ ಅನ್ನೋದು. ಆಮ್ಯಾಗ ನಾನು ಒಬ್ಬ ಅನುವಾದಕನಾಗಿ ಅನುವಾದ ಕ್ಷೇತ್ರಕ್ಕೆ ಇವತ್ತಿನ ಯುವಕರನ್ನು ಯುವತಿಯರನ್ನು ಸ್ವಾಗತ ಮಾಡ್ಕೊಳ್ತೇನೆ. ಸೃಜನಶೀಲ ಸಾಹಿತ್ಯ ನಮ್ಮಲ್ಲಿ ಭಾರತದಲ್ಲಿ ಅದು ವೃತ್ತಿಯಾಗಿ ಬೆಳೆದಿಲ್ಲ. ಸೃಜನಶೀಲ ಸಾಹಿತ್ಯ, ಅನುವಾದ ಸಾಹಿತ್ಯ ಮಾತ್ರ ವೃತ್ತಿಯಾಗಬಲ್ಲದು. ಸಾಹಿತ್ಯ ಕ್ಷೇತ್ರನೂ ಐತಿಲ್ಲಿ, ವೃತ್ತಿಯ ಒಂದು ಜೀವನ ಸಾಗಲಿಕ್ಕೆ ದಾರಿನೂ ಐತಿಲ್ಲಿ. ಅನುವಾದಕರಾಗಿ ಬೇಕಾದಷ್ಟು ಕ್ಷೇತ್ರಗಳಿಗೆ ಈತ ಹೋಗ್ಬೋದು. ಬೇರೆ ಬೇರೆ ಕ್ಷೇತ್ರಗಳು, ವಿಶಾಲವಾದಂಥ ಸರ್ಕಾರಿ ಕ್ಷೇತ್ರಗಳು ಬೇಕಾದಷ್ಟು ಅದಾವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಳಗೆ ಬೇಕಾದಷ್ಟು ನೌಕರಿಗಳು ಖಾಲಿ ಬಿದ್ದವು. ಈಗ ಇವರು ಭಾಷೆಗಳನ್ನು ಕಲಿತರು ಅಂತಂದರೆ, ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡೋದನ್ನು ಕಲಿತರು ಅಂತಂದ್ರೆ ಇವರು ಬದುಕೂ ಆಕೈತಿ, ಸಾಹಿತ್ಯ ಕ್ಷೇತ್ರನೂ ತಯಾರಾಕೈತಿ ಅಂತ ಅನ್ನೋದು. ತಾಜಾ ಉದಾಹರಣೆ ಈಗ ಭಾನು ಮುಸ್ತಾಕ್ ಅವರು ಕನ್ನಡ ಕಥಾಗಾರ್ತಿ. ಭಾನು ಮುಸ್ತಾಕ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇದ್ರು, ಅವ್ರನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸ್ತವ್ರು ಯಾರು? ಹೆಂಗೆ ಸಾಧ್ಯ ಆಯಿತು ಭಾನು ಮುಸ್ತಾಕ ಇಡೀ ಜಗತ್ತಿಗೆ ಪರಿಚಯ ಆಗಲಿಕ್ಕೆ ಯಾರು ಸಾಧ್ಯ ಮಾಡಿಕೊಟ್ರು? ಒಬ್ಬರು ಅನುವಾದಕರೇ ಈ ಕೆಲಸ ಮಾಡಿದ್ದು. ಬಿಸ್ತಿಯನ್ನೋ ಮೇಡಮ್ ಅವರು, ಅವ್ರ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದಾಗ ಕನ್ನಡದಲ್ಲಿರ್ತಕ್ಕಂಥ ಸತ್ವ ಎಂಥದ್ದು, ಕನ್ನಡಿಗರ ಬದುಕು ಎಂಥದ್ದು ಅನ್ನೋದು ಇಡೀ ಜಗತ್ತಿಗೆಲ್ಲ ಗುರುತೈತೆ. ಭಾನು ಮುಸ್ತಾಕ್ ಅವರಿಗೆ ಬೂಕರ್ ಪ್ರಶಸ್ತಿ ಬಂತು, ಇಡೀ ಭಾರತ ಎಲ್ಲ ಹೆಮ್ಮೆ ಪಡುವಂಗಾಯ್ತು. ಯಾರಿಂದ?
1: ಅನುವಾದಕರಿಂದ.
0: ಭಾನು ಮುಸ್ತಾಕ್ ದೊಡ್ಡವರನೇ? ಹೌದಿಲ್ಲ ಮೇಡಮ್, ಅವ್ರು ಸಣ್ಣವ್ರು ಅಂತ ಹೇಳೋದಿಲ್ಲ ನಾನು. ಭಾನು ಮುಸ್ತಾಕ್ ದೊಡ್ಡವರನೇ, ಆದರೆ ಅವ್ರ ದೊಡ್ಡತನವನ್ನು, ಅವ್ರ ಹಿರಿತನವನ್ನು ಪರಿಚಯ ಮಾಡಿಸೋರು ಯಾರು? ಅನುವಾದಕರು. ಅವರಿಗೂ ಸಹಿತ ಅಷ್ಟೇ ಗೌರವ ಸಿಗಬೇಕು. ಭಾನು ಮುಸ್ತಾಕರಿಗೆ ಇಡೀ ಜಗತ್ತಿಗೆ ಅಷ್ಟು ದೊಡ್ಡ ಗೌರವ ಸಿಗುತ್ತಲ್ಲ, ಅಷ್ಟು ದೊಡ್ಡ ಗೌರವ ಎಲ್ಲಿ ಸಿಗಬೇಕು? ಈ ಅನುವಾದಕರಿಗೂ ಸಹಿತ, ಬಿಸ್ತಿ ಮೇಡಮ್ ಅವರಿಗೂ ಸಹಿತ ಸಿಗಬೇಕು. ಅಲ್ಲಿ ಕೊಟ್ಟರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಕೊಟ್ಟರು, ಗೌರವ ಕೊಟ್ಟರು. ನಮ್ಮ ಭಾರತೀಯರು ಅಷ್ಟು ಗೌರವ ಕೊಡಬೇಕು, ನಮ್ಮ ಸಾಹಿತ್ಯ ಅಕಾಡೆಮಿಗಳು ಸಹಿತ ಅವ್ರಿಗೆ ಗೌರವ ಕೊಡಬೇಕು. ಯಾರಿಗೆ? ಬಿಸ್ತಿಯವರಿಗೆ. ಒಬ್ಬ ಕನ್ನಡ ಸಾಹಿತಿಯನ್ನು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದಂಥ ಶಕ್ತಿ ಅನುವಾದ ಸಾಹಿತ್ಯಕ್ಕೆ ಐತಿ. ಅದಕ್ಕೆ ಇವತ್ತಿನ ಯುವ ಪೀಳಿಗೆ ಅನುವಾದಕ್ಕೆ ಬರಬೇಕು ಅಂಥೇಳಿ ನಾನು ತುಂಬೂರದಿಂದ ಅವರನ್ನು ಸ್ವಾಗತ ಮಾಡ್ಕೊಳ್ತೇನೆ.
1: ಖಂಡಿತ ಸರ್. ಸರ್, ತಮ್ಮಿಂದ ಹೀಗೆ ಅನುವಾದ ಕೃತಿಗಳು ಕನ್ನಡಕ್ಕೆ ಹೀಗೆ ಇನ್ನು ಹೆಚ್ಚು ಹೆಚ್ಚಾಗಿ ಬರಲಿ, ಹಾಗೇನೆ ತಮ್ಮ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮ ಕೇಳಿ ವಿಣುಧ್ವನಿಯ ಹಾರೈಕೆ ಸರ್. ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯವನ್ನ ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಮೇಡಮ್ ಅವರೇ, ನನಗೆ ಕರೆದು ಇಲ್ಲಿವರೆಗೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ತಮ್ಮ ವಾಹಿನಿಗೆ ಮತ್ತು ಈ ವಾಹಿನಿಯನ್ನು ಕೇಳ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತಹ ಡಾಕ್ಟರ್ ಜೆಪಿ ದೊಡ್ಮನಿ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಣ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ.

0: ಈ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮವನ್ನ ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕುವೆಂಪು ಅವರು ಇಲ್ಲಿ ತಮ್ಮ ದರ್ಶನವನ್ನು ಬಹಳ ಸ್ಪಷ್ಟವಾಗಿ ಮತ್ತು ಸೊಗಸಾಗಿ ಹೇಳಿದ್ದಾರೆ. ಹಿಂಸೆಯಿಂದ ಪ್ರೇಮ ಮೂರ್ತಿಗಳು ಹುಟ್ಟೋದಿಲ್ಲ, ಅಂದರೆ ಹಿಂಸೆಯಿಂದ ನಮಗೆ ಒಳ್ಳೇದು ಬರೋದಿಲ್ಲ. ಪ್ರೇಮದಿಂದ ಕೂಡಿರುವ ಮಕ್ಕಳು ಉಂಟಾಗಬೇಕು ಅಂದರೆ, ಹುಟ್ಟಬೇಕು ಅಂದರೆ ಅದು ಅಹಿಂಸೆಯಿಂದನೇ ಆಗಬೇಕು. ಹಾಗಾಗಿ ನೀನು ಅಹಿಂಸೆಯಿಂದನೇ ಯಜ್ಞವನ್ನು ಮಾಡಬೇಕು. ಪುತ್ರಕಾಮೇಷ್ಠಿಯು ಅಹಿಂಸೆಯಿಂದ ಆಗಬೇಕು. ಇನ್ನೊಂದು ವಿಚಾರ, ನೀನು ಯಜ್ಞವನ್ನು ಮಾಡಿ ಯಾರನ್ನು ಸಂತೋಷಪಡಿಸ್ತಾ ಇದೆಯಾ ಅಂದರೆ ದೇವತೆಗಳನ್ನು. ಆ ದೇವತೆಗಳು ನಿನಗೇನೋ ಒಂದನ್ನು ಕೊಡಬೇಕು, ವರವನ್ನು ಕೊಡಬೇಕು. ಆ ದೇವತೆಗಳು ಸ್ವರೂಪ ಹೇಗಿದೆ ಅಂದರೆ ಅವರು ಹಿಂಸಾತ್ಮಕರಲ್ಲ, ಬಹಳ ಮುಖ್ಯ. ಭಾರತದ ಯಾವ ದೇವತೆಗಳು ಕೂಡ, ನಮ್ಮ ಹಿಂದೂಗಳಲ್ಲಿರುವಂಥ ಯಾವುದೇ ದೇವತೆಗಳು ಕೂಡ ಇವರು ಹಿಂಸಾತ್ಮಕರಲ್ಲ, ಹಿಂಸೆಯನ್ನು ಪ್ರಚೋದಿಸುವಂಥ ದೇವತೆಗಳಲ್ಲ. ಈ ಜಗತ್ತಿನಲ್ಲಿರುವಂಥ ದೇವತೆಗಳ ಕಲ್ಪನೆಯನ್ನು ಕುವೆಂಪು ಅವರು ದೇವತೆ ಅನ್ನುವುದಕ್ಕಿಂತ ಚೇತನ ಅಂತ ಹೇಳ್ತಾ ಇದ್ದಾರೆ. ಓ ನನ್ನ ಚೇತನ ಅನ್ನುವುದು ಬಹಳ ಪ್ರಸಿದ್ಧವಾದ ಅವರ ಕವನ. ಇದು ಚೈತನ್ಯದಿಂದ ತುಂಬಿದೆ ಈ ಆತ್ಮವು. ಹಾಗಾದರೆ ಚೈತನ್ಯ ಅನ್ನೋದು ಎಲ್ಲಿದೆ ಅಂದರೆ ಈ ಮಣ್ಣಲ್ಲಿದೆ, ನೆಲದಲ್ಲಿದೆ, ಬಾನಲ್ಲಿದೆ, ಆಕಾಶದಲ್ಲಿದೆ, ಕಡಲು ಕಾಡುಗಳಲ್ಲಿದೆ, ಕಡಲಿನಲ್ಲಿದೆ, ಸಮುದ್ರದಲ್ಲಿದೆ, ಕಾಡು ಅರಣ್ಯದಲ್ಲಿದೆ, ಪಕ್ಷಿ ಹಕ್ಕಿನಲ್ಲಿದೆ, ಹಕ್ಕಿಗಳಲ್ಲಿ, ಮಿಗ ಎಲ್ಲ ಮೃಗಗಳಲ್ಲಿದೆ, ಪಶುಗಳಲ್ಲಿದೆ, ಹುಲ್ಲುಗಳಲ್ಲಿ ಎಲ್ಲ ರೀತಿಯ ಹುಲ್ಲುಗಳಲ್ಲಿದೆ, ಆರ್ಯರಲ್ಲಿದೆ, ಯಾರನ್ನು ನಾವು ಸಂಪನ್ನರು ಸಭ್ಯರು ಅಂತೀವಿ ಅಂಥ ವ್ಯಕ್ತಿಗಳಲ್ಲಿ ಆತ್ಮ ಇದೆ, ಚೈತನ್ಯ ಇದೆ. ಅಷ್ಟೇ ಅಲ್ಲದೆ ಅನಾರ್ಯರಲ್ಲಿ, ಯಾರನ್ನು ನಾವು ಅಂಥ ಸುಸಂಸ್ಕೃತರು ಅಂತ ಹೇಳೋದಿಲ್ಲ, ಅಂಥವರಲ್ಲೂ ಕೂಡ ಈ ಆತ್ಮವಿದೆ. ಕೇಳಿ, ಹಾಗಾಗಿ ಜಾಬಾಲಿ ಹೇಳ್ತಿರೋದು ದಶರಥನೇ ಕೇಳಿಸ್ಕೋ, ವಿಶ್ವಮಂ ಸರ್ವತ್ರ ತುಂಬಿದ ಅಂತರ್ಯಾಮಿ ಚೇತನಂ. ಈ ಜಗತ್ತಿನಲ್ಲಿ ಮುಳ್ಳು ಮನೆ ಕೊನೆಯ ತನಕ ಎಲ್ಲ ಕಡೆ, ಅಥವಾ ಸುರೇಶ್ವರಾಚಾರ್ಯರು ಅವರ ನೈಷ್ಕರ್ಮ ಸಿದ್ಧಿಯಲ್ಲಿ ಹೇಳುವಂಥ ಮಾತನ್ನು ಬಳಸೋದಾದರೆ, ಆ ಬ್ರಹ್ಮದಿಂದ ಹಿಡಿದು, ಪರಬ್ರಹ್ಮದಿಂದ ಹಿಡಿದು ಒಂದು ಮೋಟು ಮರದ ತನಕ ಕೊನೆಗೂ ಆತ್ಯಂತಿಕವಾಗಿ ಜಡ ಮತ್ತು ಚೈತನ್ಯ ಅನ್ನುವುದರಲ್ಲಿ ಭೇದವಿಲ್ಲ. ಜಗತ್ತೆಲ್ಲವೂ ಕೂಡ ಚೈತನ್ಯಮಯವೇ ಆಗಿದೆ. ಅಂಥ ಚೈತನ್ಯಮಯವಾಗಿರುವ ಜಗತ್ತಿದೆಯಲ್ಲ, ಕೇವಲ ಚೈತನ್ಯದಿಂದ ತುಂಬಿಲ್ಲ, ಅದು ಪ್ರೇಮಾತ್ಮಕವಾಗಿದೆ. ಆ ಚೈತನ್ಯದ ಅಭಿವ್ಯಕ್ತಿ ಸ್ವರೂಪ ಹೇಗಿದೆ ಅಂದರೆ ಪ್ರೇಮಮಯವಾಗಿದೆ. ಹೀಗಾಗಿ ದೇವತೆಗಳು ಚೈತನ್ಯಮಯರು ಅಷ್ಟೇ ಅಲ್ಲ, ಅವರು ಪ್ರೇಮಮಯರು. ಅವರನ್ನು ಒಲಿಸ್ಕೋಬೇಕಾದ್ರೆ ಪ್ರೇಮದ ದಾರಿಯಲ್ಲಿ ಹೋಗಬೇಕು. ಪ್ರೇಮದ ದಾರಿ ಮತ್ತು ಹಿಂಸೆಯ ದಾರಿ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಪ್ರೇಮ ಮತ್ತು ಹಿಂಸೆ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಜಗತ್ತಲ್ಲಿ. ಹಾಗಾಗಿ ಇವತ್ತು ಜಗತ್ತು ಯಾವುದರಿಂದ ತುಂಬಿದೆ ಅಂದರೆ, ನಾವು ಬದುಕಿರೋ ಜಗತ್ತು ಹಿಂಸೆಯಿಂದ ತುಂಬಿದೆ. ಯಾಕೆ ಹಿಂಸೆಯಿಂದ ತುಂಬಿದೆ ಅಂದರೆ, ಅಲ್ಲಿ ಪ್ರೇಮವೂ ಇಲ್ಲ, ಅಲ್ಲಿ ದ್ವೇಷ ಇದೆ, ವೈರ ಇದೆ, ಸ್ಪರ್ಧೆ ಇದೆ. ಇದು ಹೋಗಬೇಕು ಅಂದರೆ ನೀನು ಪ್ರೇಮದ ದಾರಿಯಲ್ಲಿ ದೇವತೆಗಳನ್ನು ಒಲಿಸ್ಕೋ. ಹಾಗೆ ಒಲಿಸ್ಕೊಂಡಾಗ ನಿಮ್ಮಲ್ಲಿ ಹುಟ್ಟುವಂಥ ಮಗು ಪ್ರೇಮದ ಮಗುವಾಗಿರುತ್ತೆ, ಅದರಿಂದ ಜಗತ್ತಿಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಇದು ಜಾಬಾಲಿ ದರ್ಶನ. ಜಾಬಾಲಿ ದರ್ಶನ ಅಂತ ಹೇಳ್ತೀವಿ ಕಾವ್ಯ ಸಂದರ್ಭದಲ್ಲಿ, ವಾಸ್ತವವಾಗಿ ಇದು ಕುವೆಂಪು ಅವ್ರದ್ದೇ ದರ್ಶನ.

ಮುಂದುವರೆದು ಜಾಬಾಲಿಗಳು ಹೇಳ್ತಾರೆ ದಶರಥನಿಗೆ, ಇಲೇ ರಾಜೇಂದ್ರನೇ, ಇಲೇ ರಾಜರ್ಷಿಯೇ, ಕೇಳು, ಪ್ರೇಮ ಸಾಕ್ಷಾತ್ಕಾರ ಯಾರಿಗಾಗಿದೆಯೋ ಅಂಥ ಋಷಿಗಳನ್ನು ಕರೀರಿ. ಯಾರವರು? ಋಷ್ಯಶೃಂಗ. ಋಷ್ಯಶೃಂಗರೆಂಬಂಥ ಋಷಿಯನ್ನು ಕರಿ ನೀನು. ಅಂಥ ಮುನಿಯನ್ನು ಕರಿ. ನಮ್ಮ ದೇಶದಲ್ಲಿ ಋಷಿ ಮತ್ತು ಮುನಿ ಎರಡೂ ಶಬ್ದವನ್ನು ಬಳಸ್ತಾರೆ. ಯಾರಿಗೆ ಸತ್ಯ ಸಾಕ್ಷಾತ್ಕಾರವಾಗಿದೆ ಮತ್ತು ಮಂತ್ರದ ಸಾಕ್ಷಾತ್ಕಾರವಾಗಿದೆ ಅವರು ಋಷಿಗಳು. ಯಾರು ಸದಾ ಮೌನದಲ್ಲಿರ್ತಾರೆ, ಹೆಚ್ಚು ಮಾತಾಡೋದೇ ಇಲ್ಲ, ಸಾವಿರಕ್ಕೊಂದು ಮಾತು, ಅಂಥವ್ರು ಮುನಿಗಳು, ಮೌನದಿಂದ ಇರೋರು ಮುನಿಗಳು. ಅಂಥ ಋಷ್ಯಶೃಂಗ, ಅವನು ಋಷಿಯೂ ಹೌದು, ಅವನು ಮುನಿಯವನು. ಆ ಮುನಿಗಳನ್ನು ಕರೆಸಿ ಅವ್ರಿಗೆ ಆಹ್ವಾನ ಮಾಡು. ಆಮೇಲೆ ಯಜ್ಞಶಾಲೆಯನ್ನು ರಚಿಸು. ಮಖ, ಮಖ ಅಂದರೆ ಯಜ್ಞ. ಆ ಶಾಲೆಯನ್ನು ಅಂದರೆ ಯಜ್ಞಶಾಲೆಯನ್ನು, ಯಜ್ಞವೇದಿಯನ್ನು ರಚನೆ ಮಾಡು. ಯಜ್ಞಕುಂಡವನ್ನು ನೀನು ಸಿದ್ಧಪಡಿಸು. ವಿಶ್ವಶಕ್ತಿ ಸ್ವರೂಪಿಯಾದ ಅಗ್ನಿಯನ್ನು ಭಜಿಸು. ಅಗ್ನಿ ಅಂತ ಹೇಳಿದ್ರೆ ಹಿಂದೆ ಅವನ ಹೃದಯದಲ್ಲಿರುವ ತಾಪಕ್ಕೆ ಅಗ್ನಿ ಅಂತ ಹೇಳಿದ್ರು. ಆ ಅಗ್ನಿ ಬಗ್ಗೆ ಹೇಳ್ತಾ ಇಲ್ಲ, ಹೊಟ್ಟೆ ಕಿಚ್ಚು ಎದೆ ಉರಿ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಕುವೆಂಪು ಅವರು. ಅವ್ರು ಹೇಳ್ತಿರೋದು ನಮ್ಮ ಪ್ರಾರ್ಥನೆಗಳನ್ನು, ಕಾಮ್ಯ ಪ್ರಾರ್ಥನೆಗಳನ್ನು ಲೋಕದಲ್ಲಿ, ದೇವಲೋಕದಲ್ಲಿರುವಂಥ ದೇವತೆಗಳಿಗೆ ತಲುಪಿಸಿ ಅವರ ಹರಕೆ ಅಥವಾ ಆಶೀರ್ವಾದವನ್ನು ನಮ್ಮ ತನಕ ತಗೊಂಬಂದು ಕೊಡ್ತಾನಲ್ಲ ಅವನು ಅಗ್ನಿ. ಇದು ಬಹಳ ದಿವ್ಯವಾದ್ದು. ಅಗ್ನಿ ಅಂದರೆ ಬೆಂಕಿ ಅಲ್ಲ, ಇದು ಅಗ್ನಿ ದೇವ. ಈ ಅಗ್ನಿಯ ಕಲ್ಪನೆ ಅನ್ನುವುದು ಯಜ್ಞ ಸಂಸ್ಕೃತಿಯ ಒಂದು ಭಾಗ. ಆದರೆ ಆ ಯಜ್ಞ ಹಿಂಸಾಮಯ ಯಜ್ಞ ಆಗಬಾರ್ದು, ಪ್ರೇಮಮಯ ಸಾತ್ವಿಕ ಯಜ್ಞ ಆಗಬೇಕು. ಆ ರೀತಿಯಲ್ಲಿ ವಿಶ್ವಶಕ್ತಿಗಳ, ವಿಶ್ವದ ಎಲ್ಲ ಶಕ್ತಿಗಳನ್ನು ತನ್ನಲ್ಲಿ ಇಟ್ಕೊಂಡಿರುವಂಥ ಅಗ್ನಿ ಯಾರಿದ್ದಾನೆ, ಆ ಅಗ್ನಿ ದೇವತೆಯನ್ನು ನೀನು ಭಜಿಸು, ಅವನನ್ನು ಪೂಜಿಸು, ಪ್ರಾರ್ಥಿಸು. ಅದು ಯಾವ ದಾರಿಯಲ್ಲಿ? ಸಾತ್ವಿಕ ವಿಧಾನದಿಂದ. ಬಹಳ ಮುಖ್ಯ ಇದು. ಕುವೆಂಪು ಅವರು ಹೇಳಿರುವ ದಾರಿ ಇದು, ಸಾತ್ವಿಕವಾದ ದಾರಿಯಲ್ಲಿ ಯಜ್ಞವನ್ನು ಮಾಡು, ಅದರಿಂದ ಸಾತ್ವಿಕರಾದ ಮಕ್ಕಳು ಹುಟ್ಟುತ್ತಾರೆ ಅನ್ನುವ ಸೂಚನೆಯನ್ನು ಜಾಬಾಲಿಗಳು ದಶರಥನಿಗೆ ನೀಡ್ತಾರೆ.

ಇಡೀ ರಾಮಾಯಣ ದರ್ಶನವನ್ನು ನಾವು ಸವಿಯೋದಿಕ್ಕೆ ಬಹಳ ದೊಡ್ಡ ಒಂದು ಕೀಲಿಕೈ ಈ ಮುಂದಿನ ಸಾಲುಗಳಲ್ಲಿದೆ, ಈ ಗಮಕದಲ್ಲಿ ಹಾಡಿದಂಥ ಸಾಲುಗಳಲ್ಲಿದೆ. ನೀನು ಆ ಯಜ್ಞವನ್ನು ಮಾಡಿ ಪ್ರಜೆಗಳನ್ನು, ಅಷ್ಟೇ ಅಲ್ಲದೆ ಬಡವರನ್ನು ಸತ್ಕರಿಸು. ಅಯೋಧ್ಯೆಯ ಒಳಗಡೆ ಬಡವರಿಲ್ಲದೆ ಇರಬಹುದು, ಇನ್ಯಾವುದೋ ರಾಜ್ಯದಲ್ಲಿರಬಹುದು, ಅವರೂ ಬರಲಿ, ಅವರೆಲ್ಲ ಸಂತೃಪ್ತರಾಗಲಿ, ಸತ್ಕಾರ ಕೊಡು. ಅವರ ಬಗೆ ತಣಿವ ಓಲ್, ಅವರು ಕೊನೆಗೂ ಸಂತೃಪ್ತರಾಗಬೇಕು ಅವರು ಎಲ್ಲ ರೀತಿಯಲ್ಲೂ, ಆ ರೀತಿ ಅವ್ರನ್ನ ತಣಿಸು. ಆಗ ಸಂತೃಪ್ತಿಯಾದಾಗ ಮನುಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ದೊರೆಗೆ ಒಳ್ಳಿತಕ್ಕೆ ಅಂತ ಹೇಳ್ತಾರೆ, ಈ ರಾಜನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆ ಜನಗಳು, ಆ ರೀತಿ ಬಡವರು ಪ್ರಜೆಗಳು ಹರಸಿದಾಗ ನಿನಗೇನಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕುವೆಂಪು ಅವರು ಹರಕೆಯ ಬಗ್ಗೆ, ಹರಕೆ ಅಂತ ಹೇಳಿದ್ರೆ ನಾವು ಆ ದೇವ್ರಿಗೆ ಹರಕೆ ಹೊತ್ಕೊಳ್ಳೋದು, ಈ ದೇವ್ರಿಗೆ ಹರಕೆ ಹೊತ್ಕೊಳ್ಳೋದು, ಆ ಹರಕೆ ಬಗ್ಗೆ ಮಾತಾಡ್ತಿಲ್ಲ, ಹಾರೈಕೆ, ಆ ಹಾರೈಕೆ ಬಗ್ಗೆ ಹೇಳ್ತಿದ್ದಾರೆ. ಪರಕೆಯದೆ ದೇವರ ಆಶೀರ್ವಾದ ಕೆಣೆಯಾಗಿ, ನಾವು ದೇವರ ಆಶೀರ್ವಾದ ಅಂತ ಕರಿತೀವಲ್ಲ, ಆಶೀರ್ವಾದ ಯಾವುದು ಅಂದರೆ ಸಂತೃಪ್ತರಾದ ಜನಗಳು ಮಾಡುವಂಥ ಒಂದು ಒಳ್ಳೆಯದಾಗಲಿ ಅನ್ನುವಂಥ ಮಾತು. ಇಲ್ಲಿ ಎಂಥ ಒಳ್ಳೆ ಮಾತು ಹೇಳಿದ್ದಾರೆ ಅಂದರೆ, ಕೃಪಣ ವಿಧಿಯಂ ಪಿಂಡಿ ತಂದೀವುದೈ ನಿನಗೆ. ಈ ವಿಧಿ ಇದೆಯಲ್ಲ, ಅದು ಬಹಳ ಜಿಪುಣ. ಆ ಜಿಪುಣವಾದ ವಿಧಿ ಅಷ್ಟು ಸುಲಭವಾಗಿ ಕೈಬಿಚ್ಚಿ ಆಶೀರ್ವಾದವನ್ನು ಅಥವಾ ಒಳ್ಳೆಯದನ್ನು ಮನುಷ್ಯರು ಕೊಡೋದಿಲ್ಲ, ಕೇಳಿದ್ರೂ. ಅದು ಕೊಡಬೇಕಾದ್ರೆ ಯಾರಾದ್ರೂ ಒಳ್ಳೆಯದಾಗಲಿ ಇವರಿಗೆ ಅಂತ ಬೇರೆಯವ್ರು ಹೇಳಬೇಕು. ಹೇಳಿದಾಗ ವಿಧಿ ಕೈ ಬಿಚ್ಚಿ ತನ್ನ ಕೃಪಣತೆಯನ್ನು ಕಡಿಮೆ ಮಾಡಿಕೊಂಡು ನಿನಗೆ ಬೇಕಾದ್ದನ್ನೆಲ್ಲ ತಂದುಕೊಡುತ್ತಪ್ಪ. ನೆಲದ ಅರಿಕೆಯೊಳ್ ಮಕ್ಕಳ, ನಿನಗೆ ಬೇಕಾಗಿರೋದು ಮಕ್ಕಳಾದ್ರಿಂದ ಆ ಮಕ್ಕಳು ಬರಬೇಕು, ನಿನಗೆ ಆಗಬೇಕು ಅಂದರೆ ಜನಗಳು ಸಂತೃಪ್ತರಾಗಲಿ, ಬಡವರು ಸಂತೃಪ್ತರಾಗಲಿ. ಸಂತೃಪ್ತರಾದಾಗ ಈ ಕೃಪಣ ವಿಧಿ ಇದೆಯಲ್ಲ, ಅದು ಕೈ ಬಿಚ್ಚಿ ಕೊಡುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ, ಯಾರು ಅರವಿಂದರ ವಿಚಾರವನ್ನು, ಮಹರ್ಷಿ ಅರವಿಂದರ ವಿಚಾರವನ್ನು ನೋಡಿರ್ತಾರೆ ಅವರಿಗಿದು ಚೆನ್ನಾಗಿ ಗೊತ್ತಾಗತ್ತೆ. ಜನಮನದ ಶಕ್ತಿ ಮೇಣ್, ಅವರ ಅಭೀಪ್ಸೆಯೇ ಮಹಾತ್ಮರಂ ನಮ್ಮ ಇಳೆಗೆ ತಪ್ಪದೆ ಎಳೆ ತರ್ಪುದು ಕಣ. ಜನಮನದ ಶಕ್ತಿ ಅಂದ್ರೇನು? ಒಂದು ಮನುಷ್ಯರಿಗೆ ತಾವು ಉದ್ಧಾರ ಆಗಬೇಕು ಅಂಥೇಳಿ ಒಂದು ಮೇಲ್ಮುಖದ ಚಲನೆ ಇರಬೇಕು, ಅಂದರೆ ಅವರದಕ್ಕೆ ಪ್ರಾರ್ಥನೆ, ತಪಸ್ಸು, ಯಜ್ಞ ಎಲ್ಲವನ್ನೂ ಮಾಡಬೇಕು, ಕೈ ಎತ್ತಿ ಅವರು ಪ್ರಾರ್ಥಿಸಬೇಕು. ಆಗ ಆ ವಿಧಿ ಅಥವಾ ಆ ಚೈತನ್ಯ ಕೆಳಕ್ಕೆ ಇಳಿದು ಬರುತ್ತೆ. ಈ ಕೆಳಕ್ಕೆ ಇಳಿದು ಬರೋದನ್ನೇ ನಾವು ಅವತಾರ ಅಂತ ಕರಿತೀವಿ. ಅಂದರೆ ಕುವೆಂಪು ಅವರು ಇಲ್ಲಿ ಅವತಾರವೆನ್ನುವಂಥ ಪರಿಕಲ್ಪನೆಯನ್ನು ಈ ರೀತಿಯಲ್ಲಿ ಪ್ರವೇಶ ಮಾಡಿಸ್ತಾ ಇದ್ದಾರೆ ನಮಗೆ. ಜನಮನದ ಶಕ್ತಿ ಅಂದರೆ ಜನಗಳ ಮನಸ್ಸಿನಲ್ಲಿ ಅನ್ನಿಸ್ಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಹುಟ್ಟಬೇಕು, ಒಬ್ಬ ಒಳ್ಳೆ ನಾಯಕ ಹುಟ್ಟಬೇಕು, ಒಬ್ಬ ಒಳ್ಳೆ ಅವತಾರ ಪುರುಷ ಹುಟ್ಟಬೇಕು ಅಂತ ಜನಕ್ಕನ್ನಿಸ್ಬೇಕು. ಆ ಜನಮನದ ಶಕ್ತಿ ಒಟ್ಟಿಗೆ ಸಂಚಯಗೊಳ್ಳುತ್ತೆ, ಒಗ್ಗೂಡುತ್ತೆ. ಒಗ್ಗೂಡಿದಾಗ ಅದಕ್ಕೆ ಅಭೀಪ್ಸೆ ಅಂತ ಕರೀತಾರೆ, ಅದನ್ನೇ ನಾವು ಹೆಬ್ಬಯಕೆ ಕನ್ನಡದಲ್ಲಿ ಹೇಳೋದಾದರೆ, ಅಭೀಪ್ಸೆ ಅಂದರೆ ಹೆಬ್ಬಯಕೆ, ಹಿರಿದಾದ ಬಯಕೆ. ಅದು ಮೇಲೆ ಎಲ್ಲೋ ಇರುವಂಥ ದೇವಲೋಕದಲ್ಲೋ ಇನ್ನೊಂದು ಕಡೆ ಇರುವಂಥ ಮಹಾತ್ಮರನ್ನು ನಮ್ಮ ಭೂಮಿಗೆ ತಂದು ಎಟುಕ್ಸತ್ತೆ, ನಮ್ಮ ಇಳೆಗೆ ಬರ್ತಾರೆ. ಜನಮನದ ಶಕ್ತಿಯ ಅಭೀಪ್ಸೆಯ ಕಾರಣದಿಂದಾಗಿ ಮಹಾತ್ಮರಾದವರು ಈ ಭೂಮಿಗೆ ಇಳಿದು ಬರ್ತಾರಪ್ಪ, ಇದರಲ್ಲಿ ಯಾವುದೇ ಕೂಡ ಅನುಮಾನವೂ ಇಲ್ಲ. ತಪ್ಪದೆ ಆ ಮಾತು ಹೇಳ್ತೀರಿ, ತಪ್ಪದೇ ಬರ್ತಾರೆ ಅವರು. ಯಾವಾಗ ಬರ್ತಾರೆ? ಜನ ತಪ್ಪದೇ ಪ್ರಾರ್ಥನೆ ಮಾಡಿದ್ರೆ, ಯಾರು ಕೆಳಗೆ ಇಳಿದು ಬರಬೇಕೋ ಅವರು ತಪ್ಪದೇ ಬರ್ತಾರೆ. ನೀವು ಪ್ರಾರ್ಥನೆಯಲ್ಲಿ ದೋಷ ಇದ್ದರೆ ಇಳಿದು ಬರೋದಿಲ್ಲ. ಅಂದರೆ ನೀನು ಸಾತ್ವಿಕ ವಿಧಾನದಿಂದ ಯಾವ ಸಂಶಯವನ್ನು ಇಟ್ಕೊಳ್ಳದೆ ಅತ್ಯಂತ ಅಹಿಂಸಾತ್ಮಕವಾಗಿ ಈ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಅಂತ, ಮತ್ತು ಮಾಡುವಾಗ ಋಷ್ಯಶೃಂಗರನ್ನು ನೀನು ಕರ್ಕೊಂಡು ಬಾ ಅಂಥೇಳಿ ಜಾಬಾಲಿಗಳು ದಶರಥನಿಗೆ ಹೇಳ್ತಾರೆ. ಇದೇನೇ ಕವಿಕೃತ ದರ್ಶನ.

ಈ ಜ್ಞಾನಿಗಳಿರ್ತಾರಲ್ಲ, ಜ್ಞಾನಿಗಳ ಸಮಸ್ಯೆ ಏನು ಅಂದರೆ, ಜ್ಞಾನಿಗಳಿತಿಗಳು ಮಹಾತ್ಮರು ಭೂಮಿಗೆ ಇಳಿದು ಬರ್ತಾರೆ, ದೊಡ್ಡ ಮಕ್ಕಳು ಒಳ್ಳೆ ಮಕ್ಕಳು ಹುಡ್ತಾರೆ ಅಂತ. ಆದರೆ ಕೇಳಿಸ್ಕೋಬೇಕಲ್ಲ, ಜ್ಞಾನಿಗಳ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೂ ಒಂದು ಅರ್ಹತೆ ಇರಬೇಕು. ಅಂಥ ಅರ್ಹತೆ ಈ ದಶರಥನಿಗಿತ್ತು. ಕುವೆಂಪು ಅವರು ಹೇಳ್ತಾರೆ, ಈ ಋಷಿಗಳು ಹೇಳಿದಂಥ ವೇದವಾಕ್ಯ ಇದು, ಅಂದರೆ ಋಷಿಗಳ ಅನುಭವದಿಂದ ಕಾಣಿಕೆಯಿಂದ ಹೇಳಿದಂಥ ಈ ಮಾತನ್ನು ಕೇಳಿ ಅವನಿಗೆ ರೋಮಾಂಚನ ಆಯಿತು, ಪುಲಕಿತನಾಗ್ಬಿಟ್ಟ ದಶರಥ. ಕಣ್ಣಿಂದ ನೀರು ಬರ್ತಾ ಇದೆ, ಬಾಷ್ಪ ಬರ್ತಾ ಇದೆ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ. ಹೌದು, ನೀವು ಹೇಳಿದಂತೆ ಸಾತ್ವಿಕ ಯಜ್ಞವನ್ನು, ಮಖ ವಿಧಾನವನ್ನು, ಸಾತ್ವಿಕ ಯಜ್ಞ ವಿಧಾನವನ್ನೇ ಅನುಸರಿಸ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿ ಹೇಗೆ ಒಪ್ಕೊಂಡ ಅವನು? ಅದು ಬಹಳ ಮುಖ್ಯ. ಕಾಟಾಚಾರಕ್ಕೆ ಒಪ್ಕೊಳ್ಳಿಲ್ಲ, ಒತ್ತಡಕ್ಕೆ ಒಪ್ಕೊಳ್ಳಿಲ್ಲ, ನಲಿದು ಸಂತೋಷದಿಂದ ಒಪ್ಕೊಳ್ತಾ ಇದ್ದಾನೆ ದಶರಥ. ಯಾವುದೇ ಕೆಲಸವನ್ನು ನಾವು ಸಂತೋಷದಿಂದ ಮಾಡಿದರೆ ಅದಕ್ಕೆ ಫಲ ಸಿಗುತ್ತೆ. ಅವನು ಆ ಋಷಿಗಳನ್ನು ಕಳಿಸ್ಕೊಟ್ಟ.

ಏನು ಇಲ್ಲಿ? ದಶರಥ ಮತ್ತು ಅವನ ಹೆಂಡಿರ ಜೀವನದಲ್ಲಿ ಚೈತ್ರಾಗಮನ ಆಗಬೇಕಾಗಿದೆ. ಚೈತ್ರಾಗಮನವಾದರೆ ಚಿಗುರುತ್ತೆ, ಗಿಡಮರಗಳು ಚಿಗುರಿ ಕಂಗೊಳಿಸ್ತವೆ, ಹಸಿರಿನಿಂದ ಅವು ಶೋಭಿಸ್ತವೆ. ಅದಾಗಬೇಕಾದ್ರೆ ಮಳೆ ಬೀಳಬೇಕು ಒಂದು ಹದವಾಗಿ. ಆ ಮಳೆನೇ ಈ ಯಜ್ಞದಂಥ ಮಳೆ ಅದಾಗಬೇಕು. ಅದಕ್ಕೆ ಈ ಯಜ್ಞಶಾಲೆಯನ್ನು ಸರಯೂ ನದಿಯ ದಡದ ಮೇಲೆ ಕಟ್ಟಿದ್ದಾರೆ. ಆ ಸರಯೂ ನದಿ ದಡ ಹೇಗಿದೆ ಅಂತ ಕುವೆಂಪು ವರ್ಣಿಸಬೇಕಾದ್ರೆ ಅವರ ಪ್ರಕೃತಿ ಪ್ರಿಯತೆ ಇದೆಯಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಹಳ ದೊಡ್ಡ ಪ್ರಕೃತಿ ಕವಿ ಕುವೆಂಪು ಅವರು, ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದವರು, ಸಸ್ಯ ಸಮೃದ್ಧಿಯನ್ನು ನೋಡ್ತಾನೆ ಅವರ ಕಾವ್ಯ ಬೆಳೆದಿರೋದು. ಅವ್ರು ಹೇಳ್ತಾರೆ ಆ ಯಜ್ಞಶಾಲೆ ಅಧ್ವರ ಅಂತ ಶಬ್ದ ಇದೆ. ಅಧ್ವರ ಅಂದರೆ ಯಜ್ಞ, ಅಧ್ವರ ಶಾಲೆ ಅಂದರೆ ಯಜ್ಞಶಾಲೆ. ಪಚ್ಚೆಯ ಪಸುರು ದಡದ ಮೇಲೆ ಅದನ್ನು ಎಲ್ಲಿ ಮಾಡಿದ್ದಾರೆ? ಯಾವುದೋ ಒಂದು ಕಾಂಕ್ರೀಟ್ ಮೇಲೆ ಮಾಡಿಲ್ಲ, ಅದನ್ನು ಸಿಮೆಂಟಲ್ಲಿ ಮಾಡಿಲ್ಲ, ಅದನ್ನು ಇವತ್ತಿನಂತೆ ಅದನ್ನು ನದಿ ದಡದಲ್ಲಿ ಮಾಡಿದ್ದಾರೆ. ಅಂದರೆ ಪ್ರಕೃತಿ ಪ್ರಿಯರಾದ ಕುವೆಂಪು ಅವರು ಈ ಯಜ್ಞವನ್ನು ಕಲ್ಪಿಸ್ಕೊಳ್ತಾ ಇರೋದು ಪ್ರಕೃತಿಯ ಮಧ್ಯದಲ್ಲಿ. ಒಂದು ನದಿ ದಡದಲ್ಲಿ ಹಸಿರಿದೆ, ಆ ಹಸಿರನ್ನು ಅವ್ರು ವರ್ಣಿಸ್ತಾರೆ. ಈ ಹಸಿರು ಹೇಗೆ ಬಂತು ಅಂದರೆ ಚೈತ್ರ ಇದಾನಲ್ಲ, ಚೈತ್ರ ಮಾಸ, ಅವನು ಕೃಷಿಕನಿಗೆ ಹೋಲಿಸ್ತಿದ್ದಾರೆ, ಚೈತ್ರನ ರೈತಂಗೆ ಹೋಲಿಸ್ತಾ ಇದ್ದಾರೆ. ಚೈತ್ರನ ಕೃಷಿಯ, ಚೈತ್ರ ಕೃಷಿ ಮಾಡಿಬಿಟ್ಟಿದ್ದಾನೆ. ಕೃಷಿ ಮಾಡಿದ್ಮೇಲೆ ಹೇಗೆ ಬೆಳೆ ಬರುತ್ತೋ ಅವಾಗ ಇಡೀ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತೋ ಹಾಗೆ ಕುಸುಮ ಕಿಸಲೆಯ ಲತಾಶೋಭಿತದ

0: ಕುಸುಮಗಳೆಲ್ಲ ಪಲ್ಲವಿಸ್ಬಿಟ್ಟಿವೆ, ಎಲ್ಲ ಹಸಿರು ಚಿಗುರು ಹೊಡೆದಿದೆ, ಬಳ್ಳಿಗಳೆಲ್ಲ ಕಂಗೊಳಿಸ್ತಾ ಇದ್ದಾವೆ. ಗಂಧ ಬಂಧುರ ಮತ್ತು ತುಂಬ ಸುಗಂಧವನ್ನು ಕೊಡುವಂಥ ಅನೇಕ ಮರಗಳು ಗಿಡಗಳು ಅರಳಿ ನಿಂತಿವೆ. ಈ ಕಾಡು ಹೇಗೆ ಕಾಣಿಸ್ತಿದೆ ಅಂದರೆ ದೇವಕಾನನಾಗಿದೆ, ಅಂದರೆ ದೇವ್ರ ಕಾಡು ಆಗಿದೆ ಅದು. ದೇವ್ರ ಕಾಡಿನಲ್ಲಿ ನೀವು ದೇವರ ಅಂದರೆ ಈ ಮಾತಿನ ಅರ್ಥ ಏನು, ಅಂತರಾರ್ಥ ಕುವೆಂಪು ಅವರು ಹೇಳ್ತಿರೋದು ಅಂದರೆ ನೀವು ಈ ಭೂಮಿ ಮೇಲೆ ದೇವರು ಬರಬೇಕು ಅಂದರೆ, ಯಾಕೆಂದರೆ ಮುಂದೆ ರಾಮಾವತಾರ ಆಗೋದಿದೆ, ರಾಮನಂಥ ಒಬ್ಬ ಅವತಾರ ಪುರುಷ ಬರಬೇಕಾದ್ರೆ ಮೊದಲು ನೀವು ಹದ ಆಗಿ, ಒಕ್ಕಲುತನ ಮಾಡುವವರು ರೈತರು ನೆಲನ ಮೊದಲು ಹದ ಮಾಡ್ತಾರೆ, ಕೊನೆಯಲ್ಲಿ ಅಟ್ಲುಗದ್ದೆ ಮಾಡಿಬಿಟ್ಟು ಆಮೇಲೆ ಹೊಸ ಬೆಳೆ ತೆಗಿತಾರೆ. ಭೂಮಿ ಯಾವಾಗ ಅಟ್ಲುಗದ್ದೆ ಆಗುತ್ತೋ, ಚೆನ್ನಾಗಿ ತೊಯ್ದು ನೆಂದು ಮಣ್ಣು ಹದ ಆಗುತ್ತೋ, ಕೆಳಗಿನ ಮೇಲಿನ ಮಣ್ಣೆಲ್ಲ ಚೆನ್ನಾಗಿ ಮಿಶ್ರಣಗೊಂಡಿರುತ್ತೋ, ಆಗ ಒಂದು ಹೊಸ ಬೆಳೆ ತೆಗಿಬೋದು. ಆ ಹೊಸ ಬೆಳೆನೇ ಇಲ್ಲಿ ರಾಮನ ಅವತಾರ. ಅದಾಗಬೇಕಾದ್ರೆ ಮೊದಲು ಮಣ್ಣು ಹದ ಆಗಬೇಕು. ಮಣ್ಣು ಹದ ಆದಾಗ ಅಲ್ಲಿ ದೇವಕಾನನ ಬರುತ್ತೆ, ದೇವ್ರ ಕಾಡು ಬರುತ್ತೆ. ಆ ದೇವಕಾನನ ಬಂದಮೇಲೆ ದೇವ ಬಂದೇ ಬರ್ತಾನೆ. ಅದನ್ನ ಅವರಲ್ಲಿ ತೋರಿಸ್ತಿರುವಂಥ ಲಿಂಕು ಅದು ದೇವಕಾನನದ ನಿಕೇತನ ಅಂದರೆ ದೇವರ ಕಾನನವೆಂಬ ಮನೆ ನಿಕೇತನ ಆದಾಗ ಆಗ ಅಲ್ಲಿ ದೇವರು ಬರ್ತಾನೆ. ಸರಳವಾದ ಉದಾಹರಣೆ ಕೊಡೋದಾದರೆ ನೀವು ಮೊದಲು ದೇವ್ರ ಗುಡಿ ಕಟ್ಟಬೇಕು, ಆಮೇಲೆ ದೇವ್ರ ಪ್ರತಿಷ್ಠಾಪನೆ ಆಗುವಂಥದ್ದು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ. ಹೀಗೆ ಈ ಯಜ್ಞ ಏನು ಮಾಡ್ತಿದೆ ಅಂದರೆ ಅದು ದೇವರ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡ್ತಿದೆ, ಆಮೇಲೆ ಮುಂದೆ ದೇವರ ಅವತಾರ ಆಗೋದಿದೆ. ಅಲ್ಲಿ ಮಧ್ಯದಲ್ಲಿ ಇದಾಗಬೇಕಾದ್ರೆ ಯಜ್ಞ ನಡಿಬೇಕು, ಅದಕ್ಕೆ ಅಗ್ನಿಕುಂಡ ಉರಿಯಕ್ಕೆ ಶುರು ಮಾಡ್ತು, ಅದು ದೇದೀಪ್ಯಮಾನವಾಗಿ ಪ್ರಜ್ವಲಿಸಿ ಅಗ್ನಿ ಉರಿತಾ ಇದೆ.
1: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣುಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ, ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

0: ನಮ್ಮ ಕಾಲದ ಬಹಳ ದೊಡ್ಡ ತತ್ವಜ್ಞಾನಿ ಕುವೆಂಪು ಅವರು ಎಷ್ಟು ಚೆನ್ನಾಗಿಲ್ಲಿ ಅದನ್ನು ಅವ್ರು ಹೇಳ್ತಾರೆ ಅಂದರೆ, ಬಹುಜನರ ಪೆರ್ಬಯಕೆ, ಬಹುಜನಗಳು ಅನ್ಕೋಬೇಕು, ಬಹುಜನ ಅಂದರೆ ಎಲ್ಲ ಜನಗಳಿಗೂ ಅನ್ನಿಸ್ಬೇಕು ಈ ಭೂಮಿಯಲ್ಲಿ ಏನೋ ಒಂದು ಕೊರತೆ ಇದೆ, ಈ ಕೊರತೆಯನ್ನು ಹೋಗಿಸ್ಬೇಕು ಅಂತ ಅನ್ನಿಸ್ಬೇಕು. ಅವರ ಹೃದಯದಲ್ಲಿ ನಿಸ್ವಾರ್ಥವಾದ ಈ ಹೆಬ್ಬಯಕೆ ಯಾವಾಗ ಬರುತ್ತೋ ಆ ಹೆಬ್ಬಯಕೆ ಮೇಲಿಗೆ ಮೇಲ್ಮುಖವಾಗಿ ಸಂಚಾರ ಮಾಡುತ್ತಂತೆ ಭೂಲೋಕದಿಂದ. ಕುವೆಂಪು ಅವರ ಕಲ್ಪನೆ ಇದು, ಮೇಲಿಗೆ ಹೋಗಿ ಸ್ವರ್ಗಲೋಕ ಮುಟ್ಟುತ್ತೆ. ಆ ಸ್ವರ್ಗಲೋಕದಲ್ಲಿ ಕಲ್ಪವೃಕ್ಷ ಇದೆ, ಆ ಕಲ್ಪವೃಕ್ಷದ ಕೊಂಬೆ ಇದೆಯಲ್ಲ, ಆ ಕೊಂಬೆನಲ್ಲಿ ಯಾವುದೋ ಒಂದು ಅಮೃತ ಫಲ ಇದೆ. ಆ ಅಮೃತ ಫಲವನ್ನು ಅದು ಒಂದು ತೊಟ್ಟಿನಲ್ಲಿ ಕಚ್ಕೊಂಡಿದೆ, ಒಂದು ತೊಟ್ಟಿನ ಮೂಲಕ. ಆ ತೊಟ್ಟನ್ನು ಕಚ್ಚಿ, ಯಾವುದು ಕಚ್ಚುವುದು, ಜನಗಳ ಹೆಬ್ಬಯಕೆಯು ಅದನ್ನು ಕಚ್ಚಿ ಅದನ್ನು ಬಿಡಿಸಿದಾಗ ಏನಾಗುತ್ತೆ, ಆ ದೇವಲೋಕದ ಕಲ್ಪವೃಕ್ಷದಲ್ಲಿ ಇರುವಂಥ ಒಂದು ಅಮೃತ ಫಲ ಅದು ಭೂಮಿ ಮೇಲೆ ಮಳೆಗರಿಯುತ್ತೆ ಅಂತ ಸೊಗಸಾದ ಕಲ್ಪನೆ. ಇದು ಅರವಿಂದರು ಆಸ್ಪಿರೇಷನ್ ಅಂತ ಹೇಳ್ತಾರೆ. ಮನುಷ್ಯರಲ್ಲಿ ಈ ದೈವಿ ಅಭೀಪ್ಸೆ ಇರಬೇಕು. ಆ ಅಭೀಪ್ಸೆ ಇದ್ದಾಗ ಆಗ ದೇವತಾ ಶಕ್ತಿ ಅದಕ್ಕೆ ಸ್ಪಂದಿಸುತ್ತೆ. ಯಾರೋ ಕೇಳಿದ್ರಂತೆ, ನನಗೆ ಸರಿಯಾಗಿರುವಂಥ ಗುರು ಇಲ್ಲ ಅಂತ, ಅದಕ್ಕೆ ಅವ್ರು ಹೇಳಿದ್ರಂತೆ, ನೀನು ಸರಿಯಾಗಿರೋ ಶಿಷ್ಯ ಆಗು ಅಂತ. ನೀನು ನೆಟ್ಟಕ್ಕೆ ಶಿಷ್ಯ ಆದರೆ ನಿಮಗೆ ಸರಿಯಾಗಿರುವಂಥ ಗುರು ಸಿಗ್ತಾನೆ, ಅದನ್ನು ಹೇಳ್ತಿರೋದು. ನಿನಗೆ ನಿಮಗೊಂದು ಅವತಾರ ಬೇಕು ಈ ಭೂಮಿ ಮೇಲೆ ಅಂದರೆ, ಸುಮ್ಮನೆ ನಾವು ಹೇಳ್ತೀವಲ್ಲ ಹಾಡುಗಳಲ್ಲಿ, ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿ ಬಾ, ಇನ್ನೊಬ್ಬರು ಮತ್ತೊಮ್ಮೆ ಹುಟ್ಟಿ ಬಾ, ಹಾಗೆ ಹುಟ್ಟಿ ಬಾ ಅಂತ ಹೇಳಿದ್ರಾಗಲ್ಲ. ಅದು ನಮ್ಮ ನಡವಳಿಕೆಯಲ್ಲಿ, ನಮ್ಮ ದೈನಂದಿನ ಆಚರಣೆ ವಿಚಾರಗಳಲ್ಲಿ ತ್ರಿಕರಣ ಪೂರ್ವಕವಾಗಿ ಆ ಶುದ್ಧತೆ ಇದ್ದಾಗ ಅದು ಹೆಬ್ಬಯಕೆಯಾಗಿ ಮಾರ್ಪಡುತ್ತೆ. ಆ ಹೆಬ್ಬಯಕೆ ಇದ್ದಾಗ ಅದು ಒಳ್ಳೆ ಸಂತಾನವನ್ನು ಭೂಮಿಗೆ ತಂದುಕೊಡುತ್ತೆ. ಜನಮನಮೇ ಯುಗಶಕ್ತಿಯಲ್ತೆ. ಶ್ರೀ ರಾಮಾಯಣ ದರ್ಶನ ಬಹಳ ಕೋಟಬಲ್ ಕೋಟ್ಸ್ಗಳಲ್ಲಿ ಇದು ಒಂದು ನೆನಪಿಡಬೇಕಾದ ಮಾತುಗಳಲ್ಲಿ ಇದೊಂದು, ಜನಮನಮೇ ಯುಗಶಕ್ತಿಯಲ್ತೆ. ಜಗತ್ಯಾಕೆ ಹಿಂಗಿದೆ ಅಂದರೆ ಜನ ಹಂಗಿದ್ದಾರೆ ಅಂತ. ಇವತ್ತು ಭೂಮಿ ಚೆನ್ನಾಗಿಲ್ಲ ಅಂದರೆ ಜನ ಹಾಗಿದ್ದಾರೆ. ಒಂದು ಕಾಲದಲ್ಲಿ ಭೂಮಿ ಚೆನ್ನಾಗಿತ್ತು ಅಥವಾ ಮುಂದೆ ಚೆನ್ನಾಗಿರುತ್ತೆ ಅಂದರೆ ಜನ ಆ ರೀತಿ ಇದ್ದಾರೆ. ಇದಕ್ಕೆ ನಾವು ರಾಜ್ಯ ಹೇಗಿದೆ, ರಾಜಕಾರಣಿ ಹೇಗಿದ್ದಾನೆ, ಇನ್ನೊಬ್ಬ ಹಾಗಿದ್ದಾನೆ, ಆಫೀಸರ್ ಹಾಗಿದ್ದಾನೆ, ಇದನ್ನು ನಾವು ಹೇಳಿದ್ರಾಗಲ್ಲ. ಜನ ಹೇಗಿದ್ದಾರೆ, ಯಾಕೆಂದರೆ ಇವರೆಲ್ಲರೂ ಜನಗಳಿಂದಲೇ ನಿರ್ಮಾಣ ಆಗಿ. ಜನಶಕ್ತಿಯ ಬಗ್ಗೆ ಬಹಳ ದೊಡ್ಡ ಅದಮ್ಯವಾದ ನಂಬಿಕೆಯನ್ನು ಇಟ್ಟಿದ್ದವರು ಕುವೆಂಪು ಅವರು. ಯಾಕೆಂದರೆ ಜನಗಳು ಹೇಗೆ ಬದುಕ್ತಾರೋ ಅದರಂತೆ ಸಾಮ್ರಾಜ್ಯ ಇರುತ್ತೆ, ಅದರಂತೆ ರಾಜ್ಯ ಇರುತ್ತೆ. ಹಾಗಾಗಿ ಅವ್ರು ಹೇಳೋದು, ಜನಮನಮೇ, ಜನಗಳ ಮನಸ್ಸು ಯಾವ ರೀತಿ ನಡ್ಕೊಳ್ಳುತ್ತೋ ಅದೇ ರೀತಿಯ ಯುಗಶಕ್ತಿ ಇರುತ್ತೆ ಅಲ್ವೇ ಅಂತ. ತಾನು ಅಂದರೆ ಜನಗಳ ಈ ಮನಸ್ಸು, ಆ ಶಕ್ತಿ ಮೂರ್ತಿಗಳೇ, ಜನಗಳ ಈ ಹೆಬ್ಬಯಕೆ ಇದೆಯಲ್ಲ ಅದು ಒಂದು ಮೂರ್ತ ಸ್ವರೂಪವನ್ನು ಪಡೆಯುತ್ತಲ್ಲ ಅದೇ ಮೂರ್ತಿ. ಯಾವುದು ಮೂರ್ತ ಸ್ವರೂಪವನ್ನು ಪಡೆಯುತ್ತೋ ಅದು ಮೂರ್ತಿ, ಯಾವುದು ಮೂರ್ತ ಸ್ವರೂಪ ಪಡೆಯೋದಿಲ್ಲ ಅದೇ ಅಮೂರ್ತ. ಈ ಮೂರ್ತಿ ಸ್ವರೂಪವನ್ನು ಪಡೆದಾಗ ನಾವು ಅದನ್ನು ಏನು ಹೇಳ್ತೀವಿ, ಅವತಾರ ಅಂತ ಹೇಳ್ತೀವಿ. ನಾಮದನ್ ಅವತಾರಮೆಂದು ಪೂಜಿಸ್ತೀವಿ, ಅದು ಅವತಾರ. ಅಂದರೆ ಅವತಾರವೆಂದರೆ ನಾವು ರಾಕ್ಷಸ ಹುಟ್ಟಬೇಕು ಅಂದರೆ ರಾಕ್ಷಸ ಹುಡ್ತಾನೆ, ಸಾತ್ವಿಕ ವ್ಯಕ್ತಿ ಹುಟ್ಟಬೇಕು ಅಂದರೆ ಸಾತ್ವಿಕ ವ್ಯಕ್ತಿ ಹುಡ್ತಾನೆ, ರಾಮನಂಥವನು ಬೇಕು ಅಂದರೆ ರಾಮನಂಥವನು ಬರ್ತಾನೆ. ಇದು ಬಹಳ ಮುಖ್ಯ. ಪೂಜಿಪೆ ವಲ್ತೆ ಪೇರ್, ಅದನ್ನೇ ನಾವು ಆಮೇಲೆ ಅವತಾರ ಅಂತ ಪೂಜಿಸ್ತೀವಿ. ವ್ಯಷ್ಟಿರೂಪದಿ ನಿಳುವ ಸೃಷ್ಟಿಯ ಸಮಷ್ಟಿಯಂ ಅಂದ್ರೇನು, ಭಾರತದ ಚಿಂತನೆಯಲ್ಲಿ, ಪ್ರಾಚೀನ ಚಿಂತನೆಯಲ್ಲಿ ವ್ಯಷ್ಟಿ, ಸಮಷ್ಟಿ, ಪ್ರಕೃತಿ ಮತ್ತು ಪರಮೇಷ್ಟಿ ಅಂತ ನಾಲ್ಕು ಪರಿಕಲ್ಪನೆಗಳಿದೆ. ಆತ ಸಮಷ್ಟಿ ರೂಪದಲ್ಲಿ ಅಖಂಡ ರೂಪದಲ್ಲಿರ್ತಾನೆ, ಆ ಅಖಂಡ ರೂಪವೇ ಭೂಮಿಗೆ ಖಂಡ ರೂಪವಾಗಿ ಬರುತ್ತೆ. ಅದು ಖಂಡ ರೂಪವಾಗಿ ಬಂದರೆ ಅದಕ್ಕೆ ನಾವು ಅಂಶಾವತಾರ ಅಂತ ಕರಿತೀವಿ. ಆ ಸಮಷ್ಟಿಯು ಸಂಪೂರ್ಣವಾಗಿ ಭೂಮಿಗೆ ಇಳಿದು ಬಂದರೆ ರಾಮಾವತಾರದಲ್ಲಾದಂತೆ ಅದನ್ನು ನಾವು, ಅಥವಾ ಕೃಷ್ಣಾವತಾರದಲ್ಲಾದಂತೆ ಅದಕ್ಕೆ ಪೂರ್ಣಾವತಾರ, ಸಂಪೂರ್ಣ ಅವತಾರ ಅಂತ ಕರಿತೀವಿ. ಹೀಗೆ ಶ್ರೀರಾಮ ಹೇಗೆ ಒಂದು ಪೂರ್ಣಾವತಾರಿಯಾದ, ಅದಾಗಬೇಕಾದ್ರೆ ಸಮಷ್ಟಿಗೆ ನಾವು ನಮ್ಮ ಮನಸ್ಸನ್ನು ತಾಕಿಸ್ಬೇಕು, ಜನ ಮನಸ್ಸು ತಾಕಬೇಕು, ಆಗ ಸಮಷ್ಟಿಯು ವ್ಯಷ್ಟಿ ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತೆ. ಇದು ಕುವೆಂಪು ಹೇಳುವಂಥ ಯಜ್ಞತತ್ವ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: Clear signs of a sustained diplomatic solution, the recent attacks have sent oil prices spiraling and brought the Strait of Hormuz back into focus. Manish Shiva, Akashwani News, Dubai.
1: According to the India Meteorological Department, IMD, forecast heavy rainfall over Haryana, Chandigarh, Punjab, Uttar Pradesh and Rajasthan for today. The weather agency said moderate to heavy rainfall conditions have continued in Delhi. Similar weather conditions are expected over Bihar, Uttarakhand, Madhya Pradesh, West Bengal and parts of northeast India till tomorrow. The Met Department said that thunderstorm and lightning conditions will continue over Jammu Kashmir, Jharkhand and Chhattisgarh till tomorrow. Due to heavy rainfall and the release of water from barrages, 24 districts in Uttar Pradesh are currently affected by floods. Chief Minister Yogi Adityanath is in Chitrakoot district to review the flood situation and rescue operations. Here's a report.
2: Many rivers in state are still in spate. The Ganga is flowing above the danger mark in Badayu, Ghazipur and Balia and reached near the danger mark in Farukhabad. The Sharda River in Lakhimpur Khiri and Barabanki and the Ghaghra River in Ayodhya and Turtipar Balia have also exceeded the danger mark. The Yamuna River is continuously rising in Rajapur Chitrakoot. Yesterday, the Chief Minister Yogi Adityanath conducted an aerial survey of the flood affected areas of the Varuna River in Varanasi. During the survey, he visited a flood relief camp, met with the victims and distributed relief supplies. On the other hand, the Meteorological Department has issued a warning of heavy rain in the eastern part of the state for the next 4 days and in the western districts in the next 2 days. Sushil Chandra Tiwari, Akashwani News, Lucknow.
1: And some sports news now. In badminton, India's Sattvik Sairaj, Ranki Reddy and Chirag Shetty have entered the China Masters final for the third time. The world number 5 pair defeated Malaysia's Noor Mohammad Azrin Ayub and Tan Wee Keong in the semi-final. The Asian Games champions will face China's He Jiqing and Ren Xiang Yu in the final today as they look to clinch their second title of the season. And now before we end the bulletin, the headlines once again. Prime Minister Narendra Modi says India's economic strength and policy dynamism is driving nation towards Vikasit Bharat, calls upon Indian companies to aspire to lead the world. India backs UN resolution on equal area world map, reiterates Jammu and Kashmir and Ladakh must be depicted as per Indian official map as sovereignty and territorial integrity are non-negotiable. 10 people dead, several hospitalized after consuming suspected spurious liquor in Sagar district of Madhya Pradesh. Iran strikes 3 US tankers and vessels in Strait of Hormuz. Flood situation worsens in Bihar and Uttar Pradesh after heavy rainfall. IMD forecasts heavy rain over Haryana, Chandigarh, Punjab, Rajasthan and Uttar Pradesh. And that is the end of the midday news.
3: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 एफएम के एल ई कनसु।
4: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
5: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
4: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
5: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
4: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
6: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
7: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831-244-444 extension 4327.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400 ಪ್ಲಸ್ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380506483.
0: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಟಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಟಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇ

0: 4000074.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444. ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.
0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಬೆಳಗಾವಿ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿ
3: ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ನಿಮ್ಮ ಈ ಪಯಣದಲ್ಲಿ ನಾನು ಅನುಪಮಾ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ MD ಪಲ್ಲವಿ ಅವರ ಧ್ವನಿಯಲ್ಲಿ. ನಿನ್ನೊಳಗೆ ನೀನಿರು ಮನವೇ, ಅನ್ನ ಆಶ್ರಯದೊಳಗೆ ಅರಸದಿರು ನೀನು.

ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಬಿಎನ್ ಶಿಲ್ಪಕಲಾ ಹಾಗೂ ವಿದ್ಯಾಮೂರ್ತಿಯವರು. ಇಂದು ಮೂಡಿದ ಸೂರ್ಯ ಹೊಸತನವ ತಂದ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಎಲ್ಲಿ ದಾರಿ ತಪ್ಪಿ ಎಲ್ಲಿ ಬಂದೆ ಕೃಷ್ಣ, ಎಲ್ಲ ಊರನ್ನುಳಿದು ಇಲ್ಲಿಗೇಕೆ ಬಂದೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಅಮ್ಮ ನಿನ್ನ ಹೆಸರಿನಲ್ಲಿ ಎಂತಹ ಸವಿಯು ಅಡಗಿದೆ.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ನೇಹಿತರೆ ಆಟಿಸಂ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಮತ್ತು ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ವಿಷಯ ಆಟಿಸಂ, ಬನ್ನಿ ಅಲ್ಲಿಂದ ಆರಂಭ ಮಾಡೋಣ. ಆಟಿಸಂ ಅಂದರೆ ಏನು, ಅದ್ರ ಬಗ್ಗೆ ತಿಳಿಸಿ.
1: ಈಗ ಆಟಿಸಂ ಅನ್ನೋ ಅಂತ ಒಂದು ಕಾಯಿಲೆನ ನಾವೇನಂತ ಹೇಳ್ತೀವಿ, ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಈ ಕಾಯಿಲೆಯಲ್ಲಿ ಇರೋ ಮಕ್ಕಳಲ್ಲಿ ಪ್ರೆಸೆಂಟೇಷನ್ ಅನ್ನೋದು ಬೇರೆ ಬೇರೆ ನಮೂನೆಗಳಲ್ಲಿ ಇರಬಹುದು. ಕೆಲವರಲ್ಲಿ ಹೈ ಫಂಕ್ಷನ್ ಆಟಿಸಂ ಅಂತ ಹೇಳ್ತೀವಿ, ಅಂದ್ರೆ ಅವ್ರ ಬುದ್ಧಿಮಟ್ಟ ಅನ್ನೋದು ವಿಪರೀತಾನೇ ಚೆನ್ನಾಗಿರ್ಬೋದು, ಅಂಡ್ ದೇ ವುಡ್ ಬಿ ಎಕ್ಸ್ಟ್ರಾಡಿನರಿ ಇನ್ ದೇರ್ ಅಕಾಡೆಮಿಕ್ಸ್ ಅಥವಾ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಟ್ರಾಡಿನರಿ ಆಗಿ ಮಾಡಿರ್ಬೋದು. ಸೊ ಇದು ಒಂದು ವಿಧದ ಪ್ರೆಸೆಂಟೇಷನ್. ಆದರೆ ಇನ್ನು ಕೆಲವು ಮಕ್ಕಳಲ್ಲಿ ಕೋರ್ ಫೀಚರ್ಸ್ ಆಫ್ ಆಟಿಸಮ್ ವಿಚ್ ಆರ್ ವೆರಿ ಸಿವಿಯರ್ ಅಂತ ಹೇಳ್ತೀವಿ. ಆಟಿಸಮ್ ಅನ್ನುವಂಥ ಒಂದು ವರ್ಡ್ ಪದದ ಮುಖ್ಯವಾದ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ ಸ್ವಲೀನತೆ ಅಂತ ಹೇಳ್ತೀವಿ. ಯಾಕೆ ಸ್ವಲೀನತೆ ಅಂತ ಟರ್ಮಿನಾಲಜಿ ಯೂಸ್ ಮಾಡ್ತೀವಿ ಅಂದ್ರೆ, ಈ ಮಕ್ಕಳು ಹೆಚ್ಚಾಗಿ ತಮ್ಮದೇ ಪ್ರಪಂಚದಲ್ಲಿ ಕಳೆದು ಹೋಗಿರ್ತಾರೆ. ಸೊ ಅದನ್ನ ಆಟಿಸಮ್ ಅಂತ ಹೇಳ್ತೀವಿ. ಸೊ ಈಗ ಆಟಿಸಮ್ ಅನ್ನೋದು ಮುಖ್ಯವಾಗಿ ನಾವು ಒಂದು ಕಾಯಿಲೆ ಅಂತ ಹೇಳೋದಿಲ್ಲ. ಅಂದ್ರೆ ಈಗ ಕಾಯಿಲೆ ಅಂತ ಹೇಳಿದ ತಕ್ಷಣ ಜನರಿಗೆ ಏನನ್ಸುತ್ತೆ, ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ, ಏನೋ ಒಂದು ಇಂಜೆಕ್ಷನ್ ಕೊಡ್ತಾರೆ, ವಾಸಿ ಮಾಡಿಬಿಡಬಹುದು. ಸೊ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಅಂದ್ರೆ ಏನು, ನರಗಳ ಬೆಳವಣಿಗೆಗೆ ಸಂಬಂಧಿಸಿದಂತಹ ಒಂದು ಸಮಸ್ಯೆ ಆಗಿರುತ್ತೆ. ಸೊ ಮುಖ್ಯವಾಗಿ ಈ ಮಕ್ಕಳಲ್ಲಿ ಎರಡು ಪ್ರಧಾನ ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಕಂಡು ಬರುತ್ತವೆ. ಅಂದ್ರೆ ಒಂದನ್ನ ಏನ್ ಹೇಳ್ತೀವಿ, ಡೆಫಿಸಿಟ್ಸ್ ಇನ್ ಸೋಷಿಯಲ್ ಕಮ್ಯುನಿಕೇಶನ್ ಅಂಡ್ ಇಂಟರಾಕ್ಷನ್. ಅಂದ್ರೆ ಸಾಮಾಜಿಕ ಸಂವಹನ ಮತ್ತೆ ಚಟುವಟಿಕೆ ಏನು ಒಂದು ಮಗುವಿನಲ್ಲಿ ನಾವು ಕಾಣಬೇಕು, ಅದು ಈ ಮಕ್ಕಳಲ್ಲಿ ಕೊರತೆ ಇರುತ್ತೆ. ಇನ್ನೊಂದು ರೆಸ್ಟ್ರಿಕ್ಟೆಡ್ ರಿಪಿಟೇಟಿವ್ ಬಿಹೇವಿಯರ್, ಅಂದ್ರೆ ನಿರ್ಬಂಧಿತ ಪುನರಾವರ್ತಿತ ಶೈಲಿಯ ಒಂದು ಏನು ನಡವಳಿಕೆ. ಅಂದ್ರೆ ಒಂದೇ ಕೆಲಸ ಮಾಡಿದ್ದನ್ನೇ ಮಾಡ್ತಾ ಇರೋದು, ಒಂದೇ ಪ್ಯಾಟರ್ನ್ ಅಲ್ಲಿ ಆಟ ಆಡ್ತಾ ಇರೋದಿರ್ಬೋದು, ಅಥವಾ ಒಂದೇ ಒಂದು ಪದನ ಪದೇ ಪದೇ ಬಳಕೆ ಮಾಡೋದಿರ್ಬೋದು, ಏನೋ ಒಂದು ಸೌಂಡ್ ಪದೇ ಪದೇ ಮಾಡ್ತಾ ಇರೋದಿರ್ಬೋದು. ಸೊ ಈ ತರ ಪ್ರೆಸೆಂಟೇಷನ್ಗಳನ್ನ ಗಮನಿಸ್ತೇವೆ.
0: ಇದು ಸಾಮಾನ್ಯವಾ ಅಥವಾ ಏನಾದ್ರು ಡಿಫರೆಂಟ್ ಆದ?
1: ಇವಾಗ ನಾವು ಅಟ್ಲೀಸ್ಟ್ ಭಾರತದಲ್ಲಿ ಏನ್ ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ 2000 ಇಸ್ವಿ ಹೊತ್ತಿನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಪ್ರಾಬಬ್ಲಿ ಒಂದು ಪ್ರತಿ 150 ಮಕ್ಕಳಲ್ಲಿ ಒಂದು ಮಗುಗೆ ಆಟಿಸಮ್ ಇರೋ ಕಾಯಿಲೆ ಇದೆ ಅಂತ ಹೇಳಿ ಪತ್ತೆ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ನಾವ್ ಏನ್ ಗಮನಿಸ್ತಾ ಇದೀವಿ ಅಂದ್ರೆ, ಆಟಿಸಮ್ ಅನ್ನೋ ಕಾಯಿಲೆ ಭಾರತದಲ್ಲೂ ಕೂಡ ಏನಾಗ್ತಾ ಇದೆ, ಕ್ರಮೇಣ ಹೆಚ್ಚಾಗ್ತಾ ಇದೆ. ಈಗ 2021 ಭಾರತದಲ್ಲೇ ಒಂದು ಅಂದ್ರೆ ಸ್ಟಡಿ ತರ ಮಾಡಿದ್ರು, ರಿಸರ್ಚ್ ಅನ್ನೋದನ್ನ ಮಾಡಿದ್ರು. ಇದರಲ್ಲಿ ಏನ್ ಪತ್ತೆ ಹಚ್ಚಿದ್ದಾರೆ ಅಂದ್ರೆ, ಭಾರತದಲ್ಲಿ ಪ್ರತಿ 68 ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಮ್ ಕಾಯಿಲೆ ಲಕ್ಷಣ ಕಂಡು ಬರ್ತಾ ಇದೆ ಅಂತ ಹೇಳಿ ಪತ್ತೆ ಆಗಿದೆ. ಸೊ ಇತ್ತೀಚೆಗೆ ಕಾಯಿಲೆ ಹೆಚ್ಚಾಗೋದಕ್ಕೆ ಕಾರಣ ಏನಪ್ಪಾ ಅಂತ ಗಮನಿಸಿದ್ರೆ, ನಾವು ಎಸ್ಪೆಷಲಿ ಹಾಸ್ಪಿಟಲ್ ಸೆಟ್ಟಿಂಗ್ ಅಲ್ಲಿ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ, ಕೊರೋನಾ ಲಾಕ್ಡೌನ್ ಅಲ್ಲಿ ಏನಾಯ್ತು, ಮಕ್ಕಳು ಯಾರೆಲ್ಲ ಎಸ್ಪೆಷಲಿ ಆ ಟೈಮ್ ಅಲ್ಲಿ ಯಾರು ಈ ಬೆಳವಣಿಗೆಯ ಸ್ಥಿತಿಯಲ್ಲಿದ್ರು, ಅವರಿಗೆ ಒಂದು ಆ ಸಾಮಾಜಿಕ ಸಂಪರ್ಕ ಅನ್ನೋದು ಸಿಗ್ಲಿಲ್ಲ. ಹೆಚ್ಚಾಗಿ ಎವ್ರಿಬಡಿ ವಾಸ್ ವಿದಿನ್ ದ ಹೌಸ್. ಸೊ ಅದು ವಿದಿನ್ ದ ಹೋಮ್ ಎನ್ವೈರನ್ಮೆಂಟ್ ಆದಾಗ ಏನಾಯ್ತು, ಆ ಸೋಷಿಯಲ್ ಇಂಟ್ರಾಕ್ಷನ್ ಅನ್ನೋದು ಅವಕಾಶ, ಹೊರಗಡೆ ಮಂದಿ ಜೊತೆಗೆ ಬೆರೆಯುವಂತ ಅವಕಾಶ ತಪ್ಪು ಹೋಯ್ತು. ಸೊ ಇದರಿಂದಾಗಿ ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಇಂದಾಗಿನೂ ಕೂಡ ಸ್ವಲ್ಪ ಆಟಿಸಮ್ ಕಾಯಿಲೆ ಜಾಸ್ತಿ ಆಗಕ್ಕೆ ಒಂದು ಕಾರಣ ಇರಬಹುದು ಅಂತ ಹೇಳ್ಬೋದು. ಬಟ್ ಹೆಚ್ಚಾಗಿ ನೀವು ಕಾರಣ ಏನು ಅಂತ ಗಮನಿಸಕ್ ಹೋದ್ರೆ, ಡೆಫಿನೆಟ್ಲಿ ಇಟ್ ಇಸ್ ಬಿಕಾಸ್ ಆಫ್ ದ ಜೆನೆಟಿಕ್ ಪ್ರಾಬ್ಲಮ್.
0: ಇನ್ಯಾವೆಲ್ಲ ಕಾರಣಗಳು ಇರಬಹುದು ಜೆನೆಟಿಕ್ ಒಂದ್ಬಿಟ್ಟು?
1: ಈಗ ನಾವೇನ್ ಹೇಳ್ತೀವಿ, ಒಂದು ನಾವು ಇಟಿಯೋಪಥಾಲಜಿ ಅಂತ ಹೇಳಿ ಕನ್ಸಿಡರ್ ಏನ್ ಮಾಡ್ತೀವಿ ಅಂದ್ರೆ, ಯಾವ ಸ್ಪೆಸಿಫಿಕ್ ಕಾರಣದಿಂದ ಈ ಕಾಯಿಲೆ ಬರುತ್ತೆ ಅಂತ ಹೇಳಿ ನೋಡಿದ್ರೆ, ನಿರ್ದಿಷ್ಟವಾಗಿ ಇದೇ ಸಮಸ್ಯೆಯಿಂದ

0: ಆಟಿಸಮ್ ಬರುತ್ತೆ ಅಂತ ಯಾರೂ ಇದುವರೆಗೆ ಪಕ್ಕಾ ಪ್ರೂವ್ ಮಾಡೋಕ್ಕಂತೂ ಸಾಧ್ಯ ಆಗಿಲ್ಲ. ಬಟ್ ಸ್ಟಡೀಸಲ್ಲಿ ಪ್ರೂವ್ ಆಗಿರೋ ಪ್ರಕಾರ ಜೆನೆಟಿಕ್ ಅಂದ್ರೆ ಜೆನೆಟಿಕ್ ಕಾಸಲ್ ನಾವೇನ್ ಹೇಳ್ತೀವಿ, ಈಗ ಒಂದು ಮಗು ಹುಟ್ಟಬೇಕು ಅಂತ ಹೇಳಿದ್ರೆ 23 ಕ್ರೋಮೋಸೋಮ್ ಅಪ್ಪನ ಕಡೆಯಿಂದ ಬರುತ್ತೆ, 23 ಕ್ರೋಮೋಸೋಮ್ ಅಮ್ಮನ ಕಡೆಯಿಂದ ಬರುತ್ತೆ. ಸೊ ಈ ಫರ್ಟಿಲೈಸೇಷನ್ ಆಗುವಂತ ಸಂದರ್ಭದಲ್ಲಿ ಆ ಜೆನೆಟಿಕ್ ಲೆವೆಲ್ ಅಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸಗಳಾಯ್ತು ಅಂದ್ರೆ ಆ ಮಗುವಿನ ನರ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳಾಗ್ಬೋದು. ಇದು ಒಂದು ವಿಚಾರ. ಇನ್ನೊಂದು ಮ್ಯೂಟೇಷನ್ ಅಂತ ಹೇಳ್ತೀವಿ. ಈಗ ಕೆಲವೊಮ್ಮೆ ತಂದೆ ತಾಯಿಯರ ಕಡೆಯಿಂದ ಬಂದಿರೋ ಕ್ರೋಮೋಸೋಮ್ ಅಲ್ಲಿ ಏನು ತೊಂದರೆ ಆಗಿರ್ಲಿಕ್ಕಿಲ್ಲ, ಆದ್ರೂ ಕೂಡ ಮಗು ಗರ್ಭದ ಒಳಗಡೆ ಇರ್ಬೇಕಿದ್ರೆ ಏನೋ ಒಂದು ಮ್ಯೂಟೇಷನ್ ಅನ್ನೋ ತರ ಏನೋ ಬದಲಾವಣೆ ಆಯ್ತು ಅಂದ್ರೆ ಆ ವರ್ಣ ತಂತುಗಳಲ್ಲಿ ಏನೋ ಬದಲಾವಣೆ ಆಯ್ತು ಅಂದ್ರೂ ಕೂಡ ಮಗುವಿನಲ್ಲಿ ಕೆಲವೊಮ್ಮೆ ಆಟಿಸಮ್ ಮ್ಯಾನಿಫೆಸ್ಟ್ ಆಗುವಂತ ಸಾಧ್ಯತೆಗಳಿರ್ತವೆ. ಇದನ್ನ ಬಿಟ್ಟು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ತಾಯಿಯ ವಯಸ್ಸು ಹೆಚ್ಚಾಗ್ತಾ ಹೋಗ್ತಿದ್ದ ಹಾಗೆ. ಈಗ ಎಸ್ಪೆಷಲಿ 40 ಏಜ್ ದಾಟದ ಮೇಲೆ ಕೆಲವರು ಈಗ ಕೃತಕವಾಗಿ ಗರ್ಭಧಾರಣೆ ಮಾಡೋದಿರ್ಬೋದು, IVF ಮುಖಾಂತರ ಗರ್ಭಧಾರಣೆ ಮಾಡೋದಿರ್ಬೋದು, ಆವಾಗ ಕೆಲವೊಮ್ಮೆ ಅದು ಏನು ಫರ್ಟಿಲೈಸೇಷನ್ ಪ್ರೊಸೀಜರ್ ಇರುತ್ತೆ ಅಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ ಅಥವಾ ಕೆಲವೊಮ್ಮೆ ತಂದೆಯಲ್ಲೂ ವಯಸ್ಸು ಹೆಚ್ಚಾಗಿ ಆ ಸ್ಪರ್ಮ್ ಕ್ವಾಲಿಟಿ ಅನ್ನೋದು ಸರಿಯಾಗಿರಲ್ದೆ ಹೋದ್ರೂ ಕೂಡ ಮಕ್ಕಳಲ್ಲಿ ಕೆಲವೊಮ್ಮೆ ಈ ಆಟಿಸಮ್ ಕಾಯಿಲೆ ಬರಬಹುದು. ಇವಾಗಲೇ ಹೇಳಿರೋ ತರ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ವಾತಾವರಣದಲ್ಲಿ ಯಾವ ಸಮಸ್ಯೆಯಿಂದ ಮಗುವಿಗೆ ಆಟಿಸಮ್ ಬರೋ ಸಾಧ್ಯತೆಗಳಿರ್ತವೆ ಅಂತ ಹೇಳಿದ್ರೆ, ಒಂದು ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್ ಕೆಲವೊಮ್ಮೆ ನಾವು ಹೇಳ್ತೀವಿ. ಈಗ ಕೆಲವು ಆಹಾರ ಪದಾರ್ಥಗಳಲ್ಲಿ ಲೆಡ್ ಇರ್ಬೋದು, ಸೊ ಸೀಸಾ ಇನ್ನೋ ಅಂತ ಅಂದ್ರೆ ಹೆವಿ ಮೆಟಲ್ಸ್ ಇಂಥದ್ದೆಲ್ಲ ಕೆಲವು ಟಾಕ್ಸಿನ್ಸ್ ಅಥವಾ ಪಾಯ್ಸನಿಂಗ್ ಎಟ್ ಅಂದ್ರೆ ಯಂಗ್ ಲೆವೆಲ್ ಈಗ ಇನ್ನೂ ಫರ್ಟಿಲೈಸೇಷನ್ ಆಗುವಂತ ಸಂದರ್ಭದಲ್ಲಿ ತಾಯಿ ದೇಹದಲ್ಲಿ ಬಂತು, ಅದರಿಂದಾನು ಕೂಡ ಮಗುವಲ್ಲಿ ಹುಟ್ಟೋ ಸಂದರ್ಭದಲ್ಲಿ ವ್ಯತ್ಯಾಸಗಳಾಗಬಹುದು. ಇದು ಇದನ್ನ ಹೊರತುಪಡಿಸಿ ನಾವು ಇತ್ತೀಚೆಗೆ ಗಮನಿಸಿರೋ ತರ ಸ್ಕ್ರೀನ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಸೊ ಸ್ಕ್ರೀನ್ ಎಕ್ಸ್ಪೋಜರ್ ಜಾಸ್ತಿ ಆದಾಗ ಏನಾಗುತ್ತೆ, ಒಂದು ಮಗುವಿಗೆ ಇನ್ನೊಬ್ಬರ ಹತ್ರ ಮಾತಾಡಬೇಕು, ಆ ಕಮ್ಯುನಿಕೇಶನ್ ಸೋಷಿಯಲ್ ಇಂಟ್ರಾಕ್ಷನ್ ಮಾಡಬೇಕು ಅಂತ ಅನಿಸದೇ ಇರಬಹುದು. ಇದರಿಂದಾಗಿ ವರ್ಚುವಲ್ ಆಟಿಸಮ್ ಕೇಸಸ್ ಅನ್ನುವಂಥ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಮೇ ನಾಟ್ ಬಿ ಅವರಿಗೆ ಜೆನೆಟಿಕ್ ಲೆವೆಲ್ ಅಲ್ಲಿ ತೊಂದರೆ ಇಲ್ಲದೆ ಇರಬಹುದು, ಆದ್ರೆ ಅವ್ರಿಗೆ ಆ ಒಂದು ಪ್ರಾಪರ್ ಸ್ಟಿಮ್ಯುಲೇಷನ್, ಈಗ ಒಂದು ಮಗುಗೆ ಮನೆಯಲ್ಲಿ ಸ್ಟಿಮ್ಯುಲೇಷನ್ ಅನ್ನೋದೇ ಸಿಗ್ತಾ ಇಲ್ಲ, ಮಗು 24 ತಾಸು ಮೊಬೈಲು ಟಿವಿ ನೋಡ್ತಾ ಇದೆ ಅಂತ ಹೇಳಿದ್ರು ಕೂಡ ಆ ಮಾತುಗಳು ಡಿಲೇ ಆಗೋದು, ಕೆಲವು ಆಟಿಸಮ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ.
1: ಈಗ ಶಿಶು ವಿವರವಾದ ತಪಾಸಣೆಗೆ ಒಳಗಾಗಬೇಕು ಅಂದ್ರೆ ಯಾವ ಸೂಚಿಸುವ ಲಕ್ಷಣಗಳು, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು? ಅಂದ್ರೆ ಈ ಲಕ್ಷಣ ಕಾಣಿಸಿಕ್ ಸಾಕಿ ಈ ಊರಿಗೆ ತಪಾಸಣೆ ಬಹಳ ಇಂಪಾರ್ಟೆಂಟ್ ಅಂತ ಹೆಂಗ್ ಯಾವಾಗ ಅನ್ಸ್ಬೋದು?
0: ಖಂಡಿತ. ಈಗ ನಾವೇನಂತ ಹೇಳ್ತೀವಿ, ಹೆಚ್ಚಾಗಿ ತಾಯಂದ್ರು ಮಗುವಿನ ಜೊತೆ ಹೆಚ್ಚಿನ ಸಮಯ ಕಳೆಯೋದ್ರಿಂದ ತಾಯಂದ್ರು ವಿಲ್ ಬಿ ದ ಫಸ್ಟ್ ಒನ್ಸ್ ಟು ಐಡೆಂಟಿಫೈ ಮಗುವಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ. ಸಹಜವಾಗಿ ನಾವು ಏನ್ ಗಮನಿಸ್ತೀವಿ, ಒಂದು ಮಗು ನಾರ್ಮಲ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಮಗುವಲ್ಲಿ ತಾಯಿಯನ್ನು ಕಂಡ ತಕ್ಷಣ ಒಂದು ಸೋಷಿಯಲ್ ಸ್ಮೈಲ್ ಇರಬಹುದು, ಅದು 3 ಹೊತ್ತಿಗಂತೂ ಮಗುಗೆ ತಾಯಿ ಯಾರು ಅಂತ ಐಡೆಂಟಿಫೈ ಅಂತೂ ಮಾಡ್ತಾ ಇರುತ್ತೆ. ಹಾಗೆ 6 ಹೊತ್ತು ಆಮೇಲೆ ಸಹಜವಾಗಿ ಬಾಬ್ಲಿಂಗ್ ಅಂತ ಹೇಳ್ತೀವಿ, ಒಂದು ಬಾಯಿಂದ ತಾಯಿ ಅಥವಾ ಯಾರನ್ನಾದ್ರೂ ಮನೆಯವರನ್ನು ನೋಡಿದಾಗ ಅದು ಖುಷಿಯಿಂದ ಒಂದು ಸೌಂಡ್ ಮಾಡೋದಿರ್ಬೋದು, ಇದೆಲ್ಲ ಗಮನಿಸ್ತಾ ಹೋಗ್ತೀವಿ. ಆದ್ರೆ ಈ ಆಟಿಸಮ್ ಮಕ್ಕಳಲ್ಲಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, 18 ಹೊತ್ತಲ್ಲಿ ಕೆಲವು ಅಂದ್ರೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮಗು ಇನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾ ಇರೋದಿಲ್ಲ, ಮಗು ಒಂದು ಪದಾನು ಉಚ್ಚಾರ ಮಾಡ್ತಾ ಇರೋದಿಲ್ಲ, ಹೆಸರನ್ನ ಹಿಡಿದು ಕೂಗ್ದಾಗ ಮಗು ಸ್ಟಿಮ್ಯುಲಸ್ಗೆ ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ, ತನ್ನ ಹೆಸರಲ್ಲ ಅನ್ನೋ ತರ ವರ್ತನೆ ತೋರ್ಬಹುದು. ಅದೇ ತಂದೆ ತಾಯಿಯಂದ್ರು ಏನ್ ಹೇಳ್ತಾರೆ, ನಾನು ಟಿವಿಯಲ್ಲಿ ಏನೋ ಒಂದು ಕಾರ್ಟೂನ್ ಹಾಕ್ದೆ ಅವಾಗ ಮಗು ಎಲ್ಲಿದ್ರೂ ಓಡ್ ಬರುತ್ತೆ, ಬಟ್ ಅದೇ ಹೆಸರನ್ನ ನಾನು ಒಂದು 20 ಕೂಗಿದ್ರು ಕೂಡ ಆ ಮಗು ಸ್ಪಂದಿಸೋದೇ ಇಲ್ಲ. ಸೊ ಇದರಲ್ಲಿ ಏನ್ ಹೇಳ್ತೀವಿ ನಾವು, ಒಂದು ರೆಡ್ಯೂಸ್ಡ್ ಐ ಕಾಂಟ್ಯಾಕ್ಟ್, ಈಗ ಮಗು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸೋದಿಲ್ಲ. ಇನ್ನೊಂದು ರೆಡ್ಯೂಸ್ಡ್ ರೆಸ್ಪಾನ್ಸ್ ಟು ನೇಮ್ ಕಾಲ್, ಹೆಸರನ್ನ ಹಿಡಿದು ಕೂಗ್ದಾಗ ಮಗು ಸ್ಪಂದಿಸೋದಿಲ್ಲ. ಡಿಲೇಡ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದ್ರೆ ಏನು, ಮಗು ಮಾತಾಡೋದನ್ನ ಸ್ವಲ್ಪ ನಿಧಾನ ಪಡಿಸೋದು. ಕೆಲವೊಮ್ಮೆ ಏನ್ ಗಮನಿಸ್ತೀವಿ, ತಂದೆ ತಾಯಿಯರು ಹೇಳ್ತಾರೆ, ಇಲ್ಲ ಡಾಕ್ಟ್ರೆ 18 ತನಕ ಕೆಲವು ಒಂದ್ 2-3 ಪದ ಆದ್ರೂ ಮಾತಾಡ್ತಾ ಇತ್ತು ಮಗು, ಇವಾಗ ಅದೆಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ರಿಗ್ರೆಷನ್ ಆಫ್ ಮೈಲ್ ಸ್ಟೋನ್ ಅಂತ ಹೇಳ್ತೀವಿ. ಸ್ವಲ್ಪ ಮಗು ನಾರ್ಮಲ್ ಡೆವಲಪ್ಮೆಂಟ್ ತರಾನೇ ಇರುತ್ತೆ, ಬಟ್ ಮತ್ತೆ ಅದು ಏನೋ ಕಳ್ಕೊಂಡ್ತು ಅನ್ನೋ ತರ ನಮ್ಗೆ ಭಾಸ ಆಗುತ್ತೆ. ಸೊ ಕೆಲವೊಮ್ಮೆ ಇಂಥ ಮಕ್ಕಳಲ್ಲಿ ನಾವು ಅಪಸ್ಮಾರ ಅನ್ನೋ ಅಂತ ಕಾಯಿಲೆನೂ ಕೂಡ ಇದೆಯಾ ಇಲ್ವಾ ಅಂತ ರೂಲ್ ಔಟ್ ಮಾಡ್ಬೇಕಾಗುತ್ತೆ. ರಿಗ್ರೆಷನ್ ಆಫ್ ಮೈಲ್ ಸ್ಟೋನ್ಸ್ ಇಸ್ ಅ ವೆರಿ ಲೈಕ್ ಇಂಪಾರ್ಟೆಂಟ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಆವಾಗ ನಾವು ಆ ಮಗುವಿಗೆ ಏನು ಈ ತರ ಫಿಟ್ಸ್ ಕಾಯಿಲೆ ಏನು ಇಲ್ಲ ಅಂತ ಹೇಳಿ ಒಂದು ತಪಾಸಣೆಯನ್ನ ಮಾಡ್ತೇವೆ. ಇದನ್ನ ಬಿಟ್ಟು ಈ ಮಕ್ಕಳಲ್ಲಿ ಬೇರೆ ಏನೇನು ತಂದೆ ತಾಯಿಯರು ಗಮನಿಸಬಹುದು, ರೆಡ್ಯೂಸ್ ಜಾಯಿಂಟ್ ಅಟೆನ್ಷನ್ ಅಂದ್ರೆ ಈಗ ಒಂದ್ ಮಗು ಎಲ್ಲೋ ಒಂದು ರೋಡ್ ಅಲ್ಲಿ ನಾಯಿ ಹೋಗ್ತಾ ಇದೆ, ಅಪ್ಪ ಅಮ್ಮ ಅಲ್ಲಿದೆ ನಾಯಿ ನೋಡು ಅಂತ ಹೇಳಿದ್ರೆ ಆ ಮಗು ಅಪ್ಪ ಅಮ್ಮ ಏನ್ ಹೇಳಿದ್ದಾರೆ, ಅಪ್ಪ ಅಮ್ಮ ಯಾವ ಕಡೆ ದೃಷ್ಟಿ ಹರಿಸಿದ್ದಾರೆ ಆ ಕಡೆ ಆ ಮಗು ಒಂದು ಕುತೂಹಲದಿಂದ ನೋಡುತ್ತೆ. ಬಟ್ ಈ ಆಟಿಸಮ್ ಇರೋ ಮಕ್ಕಳಲ್ಲಿ ಆ ತರ ಏನು ಕುತೂಹಲನೇ ಇರೋದಿಲ್ಲ, ಅವರು ಯಾರು ಏನೇ ಅವರಿಗೆ ಪ್ರಾಂಪ್ಟ್ ಮಾಡಿದ್ರು ಕೂಡ ಅದ್ರ ಕಡೆ ಗಮನ ಹರಿಸೋದಿಲ್ಲ. ಇನ್ನೊಂದು ಲ್ಯಾಕ್ ಆಫ್ ಪಾಯಿಂಟ್

0: ಈಗ ಒಂದು ನಾರ್ಮಲ್ ಆಗಿ ಬೆಳೀತಾ ಇರುವಂತ ಮಗು ತನ್ಗೇನಾದ್ರೂ ಬೇಕಿತ್ತು ಅಂತ ಹೇಳಿದ್ರೆ ಅದರ ಕಡೆ ಫಿಂಗರ್ ಪಾಯಿಂಟ್ ಮಾಡಿ ತೋರಿಸುತ್ತೆ, ಬೆರಳನ್ನ ತೋರಿಸಿ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳುತ್ತೆ. ಬಟ್ ಈ ಮಕ್ಕಳಲ್ಲಿ ಪಾಯಿಂಟಿಂಗ್ ಅನ್ನೋದು ಒಂದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಇರೋದಿಲ್ಲ. ಹೆಚ್ಚಾಗಿ ಅವರು ತಂದೆ ತಾಯಿಯರ ಕೈಯನ್ನೇ ಹಿಡ್ಕೊಂಡು ಹೋಗ್ತಾರೆ. ಆ ವಸ್ತು ಸಿಗ್ಲಿಲ್ಲ ಅಂತಾದಾಗ ಏನೋ ಬಿದ್ದು ಹೊರಳಾಡೋದು ಅಳೋದು ಈ ತರ ಮಾಡ್ತಾರೆ. ಇದನ್ನು ಹೊರತಾಗಿ ಕೆಲವೊಮ್ಮೆ ಈ ಮಕ್ಕಳು ತಮ್ಮದೇ ಪ್ರಪಂಚದಲ್ಲಿ ಹೆಂಗಿರ್ತಾರೆ ಅಂದ್ರೆ ತಮ್ಮದೇ ಪ್ರಪಂಚದಲ್ಲಿ ಏನೋ ಪದ ಹೇಳ್ತಾ ಇರ್ಬೋದು, ಅಥವಾ ಕೆಲವೊಮ್ಮೆ ತಮ್ಮಷ್ಟಕ್ಕೆ ನಗ್ತಾ ಇರ್ಬೋದು, ಇಲ್ಲ ಸಡನ್ ಆಗಿ ಅಳೋದಕ್ಕೆ ಚಾಲು ಮಾಡ್ಬೋದು. ಅಂದ್ರೆ ಕಾರಣ ಇರೋದಿಲ್ಲ, ಕಾರಣ ಇಲ್ಲದೆ ಈ ತರ ವ್ಯತ್ಯಾಸಗಳು ಬಿಹೇವಿಯರ್ ಎಲ್ಲ ಅಂದ್ರೆ ಚೇಂಜಸ್ ಅಂತ ಹೇಳ್ತೀವಿ, ಮೆಲ್ಟ್ ಡೌನ್ಸ್ ಅಂತ ಹೇಳ್ತೀವಿ. ಇದನ್ನ ಹೊರತಾಗಿ ಈ ಮಕ್ಕಳಲ್ಲಿ ಕೆಲವೊಮ್ಮೆ ಸೆನ್ಸರಿ ಇಶ್ಯೂಸ್, ಸೆನ್ಸರಿ ಇಶ್ಯೂ ಅಂತ ಹೇಳಿದ್ರೆ ಅದು ಯಾವುದೇ ಸೆನ್ಸ್ ಆರ್ಗನಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಅಂದ್ರೆ ಕೆಲವೊಮ್ಮೆ ಸೌಂಡ್ಗಳು, ಎಸ್ಪೆಷಲಿ ಈ ಮನೆಯಲ್ಲಿ ಕುಕ್ಕರ್ ಸೌಂಡ್ ಇರ್ಬೋದು, ಮಿಕ್ಸರ್ ಸೌಂಡ್ ಇರಬಹುದು, ಅಥವಾ ಒಂದು ಪಟಾಕಿ ಸಿಡ್ದಂತ ಸೌಂಡ್ ಇರ್ಬೋದು, ಒಂದು ಬಲೂನ್ ಒಡೆದಾಗ ಆಗೋ ಸೌಂಡ್ ಇರ್ಬೋದು, ಇದನ್ನ ಅವರಿಗೆ ಸಹಿಸಿಕೊಳ್ಳಿಕ್ಕಾಗದೇ ಇರುವಷ್ಟು ಏನೋ ತೊಂದರೆ ಆದ ಹಾಗೆ ಅಳೋದಕ್ಕೆ ಚಾಲು ಮಾಡ್ತಾರೆ. ಎರಡು ಕಿವಿಗಳನ್ನ ಮುಚ್ಕೊಳ್ತಾರೆ, ಅಂದ್ರೆ ಅವ್ರಿಗೆ ಏನೋ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಅವ್ರು ಸೂಚಿಸ್ತಾರೆ. ಅದೇ ಕೆಲವೊಮ್ಮೆ ಅತೀ ಸೂಕ್ಷ್ಮ ಸೌಂಡ್, ನಮ್ಗೆ ಯಾರಿಗೂ ಅದು ಕೇಳಿಸದೆ ಇರ್ಬೋದು, ಆದ್ರೆ ಈ ಮಗುಗೆ ಅದು ಕೇಳಿಸಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲಾಕ್ ಟಿಕ್ ಆಗ್ತಾ ಇರೋ ಸೌಂಡ್ ಇರಬಹುದು, ಇದ್ರ ಮೇಲೆ ಎಲ್ಲ ಅವ್ರಿಗೆ ಜಾಸ್ತಿ ಗಮನ ಇರುತ್ತೆ, ಹೋಗಿ ಅದನ್ನೇ ದಿಟ್ಟಿಸಿ ನೋಡ್ತಾ ಕೂತ್ಕೊಳ್ಳೋದು, ಅಥವಾ ಏನೋ ವಿಚಿತ್ರ ರೀತಿಯಲ್ಲಿ ಕೆಲವೊಮ್ಮೆ ಬೆಳಕುಗಳನ್ನು ನೋಡ್ತಾ ಇರೋದು, ಹಿಂಗೆಲ್ಲ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಅಂದ್ರೆ ವಿಚ್ ಅ ಪಿಡಿಯಾಟ್ರಿಷಿಯನ್, ಈಗ ಮಕ್ಕಳು ಡಾಕ್ಟರ್ ಇದನ್ನ ಗಮನ ಹರಿಸಲಿಕ್ಕೆ ತುಂಬಾ ಸಾಧ್ಯತೆಗಳಿರ್ತವೆ, ಎಸ್ಪೆಷಲಿ ಡ್ಯೂರಿಂಗ್ ವ್ಯಾಕ್ಸಿನೇಷನ್. ಈಗ ವ್ಯಾಕ್ಸಿನೇಷನ್ಗೆ ಒಂದು ಮಗು ಸಹಜವಾಗಿ ಹೋದಾಗ, ಒಂದು ವರ್ಷ ಸಮೀಪ ಬಂದಾಗ ಆ ಮಗುಗೆ ನೆಕ್ಸ್ಟ್ ಟೈಮ್ ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಇವ್ರು ನಂಗೆ ಚುಚ್ತಾರೆ ಅನ್ನೋದೊಂದು ನೆನಪಿರುತ್ತೆ. ಹಾಗೆ ಆ ಚುಚ್ಚುಮದ್ದಿನ ಸಲುವಾಗಿ ಆ ಹೆದರಿಕೆಯಿಂದಾನೆ ಆ ಮಗು ಏನ್ ಮಾಡೋದು, ಹೋಗೋ ಮುಂಚೆನೆ ಅಳಕ್ಕೆ ಚಾಲು ಮಾಡುತ್ತೆ. ಬಿಕಾಸ್ ದ ಚೈಲ್ಡ್ ಹ್ಯಾಸ್ ದ ಮೆಮರಿ ಆಫ್ ದ ಪ್ರೀವಿಯಸ್ ಪೇನ್, ಆಯ್ತಾ. ಬಟ್ ಈ ಮಕ್ಕಳಲ್ಲಿ ಏನಾಗುತ್ತೆ, ಆ ಸೆನ್ಸರಿ ಇಶ್ಯೂ ಇಂದ ಅವರಿಗೆ ಆ ನೋವು ಅನ್ನೋದು ಫೀಲ್ ಆಗದೆ ಇರ್ಬೋದು. ಈಗ ಚುಚ್ಚುಮದ್ದು ಕೊಟ್ಟಾಗ್ಲೂ ಕೂಡ ಆ ಮಗು ಏನೂ ಆಗೇ ಇಲ್ಲ ಅನ್ನೋ ತರ ಒಂದು ಅಂದ್ರೆ ಭಾವನೆ ವ್ಯಕ್ತಪಡಿಸಿದಾಗ ಎಲ್ಲೋ ಈ ಮಗುವಲ್ಲಿ ಆ ಆಟಿಸಂ ಸಮಸ್ಯೆ ಇರಬಹುದು ಅನ್ನೋದನ್ನ ಸ್ವಲ್ಪ ದೇ ಹ್ಯಾವ್ ಟು ಒಬ್ಸರ್ವ್ ಕೇರ್ಫುಲಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಮಕ್ಕಳ ಮಾನಸಿಕ ತಜ್ಞರ ಹತ್ರ ಈ ಮಕ್ಕಳು ಬರೋದು ಸ್ವಲ್ಪ ಲೇಟೆ, ಯಾಕಂದ್ರೆ ಯಾರು ಕೂಡ ಮಕ್ಕಳನ್ನ ರೆಗ್ಯುಲರ್ ಆಗಿ ಕರ್ಕೊಂಡು ಬರಲ್ಲ. ಸೊ ನಾವೇನ್ ಹೇಳ್ತೀವಿ, ಪೀಪಲ್ ಹೂ ಕ್ಯಾನ್ ಡಿಟೆಕ್ಟ್ ದಿಸ್ ಸೈನ್ಸ್ ಅರ್ಲಿಯರ್, ಒಂದು ತಂದೆ ತಾಯಿಯರ್ ಇರಬಹುದು, ಇನ್ನೊಂದು ಪಿಡಿಯಾಟ್ರಿಷಿಯನ್ಸ್ ಹ್ಯಾವ್ ಅ ಮೇಜರ್ ರೋಲ್. ಅವರು ಪ್ರತಿ ಸತಿ ವ್ಯಾಕ್ಸಿನೇಷನ್ ಗೆ ಬಂದಾಗ ಅವರು ಎಲ್ಲಾ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಸರಿಯಾಗಿ ಆಗ್ತಾ ಇದೆಯಾ, ಮಗುವಿನ ರೆಸ್ಪಾನ್ಸ್ ಹೇಗಿದೆ, ಇದರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಗಮನ ಹರಿಸಿದ್ರೆ ಐ ಥಿಂಕ್ ಇವಾಗ ಎಷ್ಟು ಮಕ್ಕಳು ನಮಗೆ ಸ್ವಲ್ಪ ಡಿಲೇ ಆಗಿ ಟ್ರೀಟ್ಮೆಂಟಿಗೆ ಬರೋದೇನು ಗಮನಿಸ್ತಾ ಇದ್ದೀವಿ, ದಟ್ ಕ್ಯಾನ್ ಬಿ ಡನ್ ಎಟ್ ಅ ಅರ್ಲಿ ಲೆವೆಲ್. ಆಯ್ತು, ಇದನ್ನ ಬಿಟ್ಟು ಬೇರೆ ನೀವು ಲಕ್ಷಣಗಳು ಏನು ಅಂತ ಕೇಳಿದ್ರಿ. ಕೆಲವು ಮಕ್ಕಳಲ್ಲಿ ಯಾವ ತರ ಲಕ್ಷಣ ಇರುತ್ತೆ ಅಂತ ಹೇಳಿದ್ರೆ, ಆಟ ಆಡೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಅಂದ್ರೆ ಈಗ ನಾರ್ಮಲ್ ಮಗು ಹೆಂಗ್ ಆಟ ಆಡುತ್ತೆ ಆತರ ಆಡಲ್ಲ. ಈಗ ನೀವು ನಾರ್ಮಲ್ ಮಗುಗೆ ಒಂದು ಕಾರ್ ಅನ್ನುವಂತ ಆಟಕ್ಕೆ ಸಾಮಾನನ್ನು ಕೊಟ್ರೆ ಆ ಮಗು ಪೂರಾ ಕಾರ್ ಅನ್ನು ಹಿಡ್ಕೊಂಡು ಮುಂದೆ ಹಿಂದೆ ತಳ್ಳೋದಿರ್ಬೋದು, ಅಥವಾ ಅದಕ್ಕೆ ಒಂದು ಸೌಂಡ್ ಎಫೆಕ್ಟ್ ಕೊಡೋದಿರ್ಬೋದು, ಹಂಗ್ ಮಾಡಿ ಆಟ ಆಡುತ್ತೆ. ಅದೇ ಈ ಆಟಿಸಂ ಇರೋ ಮಕ್ಕಳಲ್ಲಿ ಏನಾಗುತ್ತೆ, ಸ್ಪೆಸಿಫಿಕ್ ಆಗಿ ಒಂದೇ ಭಾಗದ ಮೇಲೆ ಗಮನ ಹರಿಸ್ತಾರೆ. ಅಂದ್ರೆ ಒಂದು ಕಾರ್ ಅನ್ನೋ ಆಟಿಕೆ ಸಾಮಾನು ಕೊಟ್ರೆ ಅದರ ಚಕ್ರದ ಮೇಲೆ ಮಾತ್ರ ಗಮನ ಹರಿಸ್ತಾರೆ, ಅದನ್ನ ಮಾತ್ರ ತಿರುಗಿಸ್ತಾ ಇರ್ತಾರೆ. ಸೊ ಈ ತರ ಸ್ವಲ್ಪ ಆಟ ಆಡೋದ್ರಲ್ಲಿ ವ್ಯತ್ಯಾಸ, ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಕೊಟ್ಟಾಗ ಅದನ್ನ ಲೈನ್ ಆಗಿ ಇಡ್ತಾ ಹೋಗೋದು, ಅಥವಾ ಬರೇ ಮೇಲ್ ಇಡೋದು, ಬೇರೆ ತರ ಆಟ ಆಡೋದಕ್ಕೆ ಆ ಮಕ್ಕಳಿಗೆ ಯೋಚನೆ ಬರೋದೇ ಇಲ್ಲ. ಸೊ ಇದೊಂಥರ ಸ್ಟೀರಿಯೋಟೈಪ್ಡ್ ಬಿಹೇವಿಯರ್ ಅಂತ ಹೇಳ್ತೀವಿ, ಒಂದೇ ವಿಧವಾಗಿ ಆಟ ಆಡ್ತಾ ಹೋಗೋದು, ಅಥವಾ ಕೆಲವೊಮ್ಮೆ ಒಂದೇ ತರದ ಹಾಡನ್ನ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಅಂತದ್ದು, ಅಂದ್ರೆ ಏನು ಗಲಾಟೆ ಮಾಡೋದಿರ್ಬೋದು, ಅಥವಾ ಅಪ್ಪ ಅಮ್ಮನ ಜೊತೆಗೆ ಗಾಡಿದಲ್ಲೇ ಸುತ್ತು ಸುತ್ತು ಕರ್ಕೊಂಡು ಹೋಗು ಅಂತ ಹೇಳಿ ಗಲಾಟೆ ಮಾಡೋದಿರ್ಬೋದು, ಈ ತರಾನು ಗಮನಿಸ್ತೀವಿ. ಮತ್ತೊಂದು ಅಂದ್ರೆ ಮ್ಯಾನಿಫೆಸ್ಟೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಚೇಂಜಸ್ಗಳು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಈಗ ಸಿಂಪ್ಲೆಸ್ಟ್ ಎಕ್ಸಾಂಪಲ್, ಈಗ ಮಗುವಿನ ಮನೆಯಲ್ಲಿ ಎಲ್ಲ ಆಬ್ಜೆಕ್ಟ್ಸ್ಗಳು ಎಲ್ಲ ವಸ್ತುಗಳು ಒಂಥರ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಆ ಮಗುಗೆ ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು, ಆ ಮಗುಗೆ ಒಂಥರ ವಿಪರೀತ ಅದನ್ನ ತಡ್ಕೊಳಕ್ ಆಗಲ್ಲ, ಅಸಹನೆ ಅನ್ನೋ ತರ ಆಗ್ಬಿಡಬಹುದು, ಅಥವಾ ಒಂದು ರೂಟೀನ್ ಪ್ರಾಕ್ಟೀಸಸ್ ಏನು ಆ ಮಗುಗೆ ನಡೆಸ್ತಾ ಇದ್ರು ಮನೆಯಲ್ಲಿ, ಪ್ರತಿದಿನ ಮೇ ಬಿ ಊಟ ಮಾಡಿಸಿದ ಮೇಲೆ ಅಂದ್ರೆ ಮುಂಜಾನೆ ನಾಷ್ಟಾ ಕೊಟ್ಟ ಮೇಲೇನೆ ಸ್ನಾನ ಮಾಡಿಸ್ತಾ ಇದ್ರು, ಅದು ಸಡನ್ ಆಗಿ ಏನೋ ಒಂದು ಕಾರಣದಿಂದ ವ್ಯತ್ಯಾಸ ಆಯ್ತು, ಇವತ್ತು ಫಸ್ಟ್ ನಾವು ಜಳಕ ಮಾಡಿಸ್ತೀವಿ ಮತ್ತೆ ನಿಂಗೆ ನಾಷ್ಟಾ ಕೊಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಬದಲಾವಣೆಯನ್ನು ಅವರಿಗೆ ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಇದನ್ನ ಹೊರತಾಗಿ ಕೆಲವೊಮ್ಮೆ ಈ ಮಕ್ಕಳಲ್ಲಿ ಗೀಳು ಕಾಯಿಲೆ ಅಂತ ಕೆಲವು ಲಕ್ಷಣಗಳು ಕೂಡ ಕಂಡು ಬರಬಹುದು ಅಂತ ನಾವು ಹೇಳ್ತೀವಿ.
1: ಲಸಿಕೆ ಬಗ್ಗೆ ತಾವು ಹೇಳಿದ್ರಿ ಮೇಡಮ್, ಈಗ ಲಸಿಕೆಯಿಂದ ಆಟಿಸಂ ಉಂಟಾಗಬಹುದು?
0: ಈಗ ಕೆಲವು ವರ್ಷಗಳ ಹಿಂದೆ, ಒಂದು 10-15 ವರ್ಷಗಳ ಹಿಂದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ ಒಂದು ಈ ತರ ದೊಡ್ಡದಾಗಿ ಏನು ಒಂದು ಇಶ್ಯೂ ರೇಸ್ ಮಾಡಿದ್ರು. MMR ಲಸಿಕೆ ಕೊಟ್ಟ ಮಕ್ಕಳಲ್ಲಿ, ಅಂದ್ರೆ 9ನೇ ತಿಂಗಳಿಗೆ ಸಹಜವಾಗಿ MMR ವ್ಯಾಕ್ಸಿನ್ ಅನ್ನ ಕೊಡ್ತಾರೆ, ಅದು ಕೊಟ್ಟ ಬಳಿಕ ಮಗುವಲ್ಲಿ ಈ ತರ ಆಯ್ತು ಅಂತ ಹೇಳಿ. ಸೊ ಅದು ಆ ತರ

0: ಇಶ್ಯೂ ರೇಸ್ ಆದ್ಮೇಲೆ ಎಷ್ಟೋ ಸ್ಟಡೀಸ್ಗಳೆಲ್ಲ ಮಾಡಿದ್ರು, ಅದ್ರ ಬಗ್ಗೆ ತಪಾಸಣೆಗಳೆಲ್ಲ ಆದ್ವು. ಆಮೇಲೆ ಅದರಿಂದ ಏನ್ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಇಟ್ ವಾಸ್ ಜಸ್ಟ್ ಅ ಸಾರ್ಟ್ ಆಫ್ ಕೋಇನ್ಸಿಡೆನ್ಸ್. ಈ ಲಸಿಕೆಗೆ ನೇರವಾಗಿ ಮಗುವಿನ ಆಟಿಸಂ ಬೆಳವಣಿಗೆ ಜೊತೆಗೆ ಏನು ಸಂಬಂಧ ಇರಲಿಲ್ಲ. ನಾನು ಆಲ್ರೆಡಿ ಹೇಳಿರೋ ತರ ಕೆಲವು ಮಕ್ಕಳು 18 ತಿಂಗಳ ತನಕನು ನಾರ್ಮಲ್ ಆಗಿ ಬೆಳೀತಾ ಬರ್ಬೋದು, ಆಮೇಲೆ ಸಡನ್ ಆಗಿ ಕೆಲವು ಅಂದ್ರೆ ಮೈಲ್ ಸ್ಟೋನ್ಸ್ ಅನ್ನ ಅವರು ಮರ್ತು ಹೋಗ್ತಾ ಬರಬಹುದು. ಸೊ ಇಟ್ ವಾಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್ ದಟ್ MMR ವ್ಯಾಕ್ಸಿನ್ ಕೊಟ್ಟ ಮೇಲೆ ಮಗುವಲ್ಲಿ ಆಟಿಸಂ ಲಕ್ಷಣ ಕಂಡು ಬಂತೆ ವಿನಃ ಅದಕ್ಕೆ ನೇರ ಏನು ಆ ವ್ಯಾಕ್ಸಿನ್ ಇಂದಾನೇ ಈ ತರ ಆಗಿದೆ ಅನ್ನೋದು ಎಲ್ಲೂ ಪತ್ತೆಯಾಗಿಲ್ಲ. ಸೊ ಅದು ಒಂದು ಸುಳ್ಳು ವಿಚಾರ, ಅದು ಮಿತ್. ಎಸ್. ಸೊ ಕಡೆಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ಫಾರ್ಮಾ ಕಂಪನಿ ಅಂದ್ರೆ ಸಮಸ್ಯೆಯಿಂದಾಗಿ ಅವ್ರು ಏನೋ ಫಂಡಿಂಗ್ ಏನೋ ಮಾಡಿದ್ರು, ಹಂಗೆ ಯಾವ ಮನುಷ್ಯ ಈ ತರ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು, ಅವರಲ್ಲಿ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿ ಗೊತ್ತಾಯ್ತು. ಬಟ್ ಇದು ಶುದ್ಧ ಸುಳ್ಳು. MMR ವ್ಯಾಕ್ಸಿನ್ ಇಸ್ ವೆರಿ ಸೇಫ್. ಎಲ್ಲಾ ಮಕ್ಕಳು 9ನೇ ತಿಂಗಳ MMR ವ್ಯಾಕ್ಸಿನ್ ಅನ್ನ ತಗೊಳ್ಳೇಬೇಕು.
1: ಸ್ನೇಹಿತರೆ, ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಆಟಿಸಂ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ KLE ಸೆಂಟಿನರಿ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು ಬಹಳ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮೇಡಮ್, ಈಗ ಒಂದು ಮಗುವಿಗೆ ಆಟಿಸಂ ಈಗಾಗಲೇ ಇದೆ, ಮುಂದಿನ ಗರ್ಭಧಾರಣೆಯ ವೇಳೆಗೆ ಆಟಿಸಂ ಆ ಮಗುವಿಗೂ ಆಗುವ ಒಂದು ಚಾನ್ಸ್ ಇದೆಯಾ, ಅದರ ಬಗ್ಗೆ ತಿಳಿಸಿ.
0: ಈಗ ರಿಸರ್ಚ್ ಸ್ಟಡೀಸ್ಗಳು ಆಗಿರೋ ಪ್ರಕಾರ ನಾವೇನ್ ಗಮನಿಸಿದೀವಿ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಆಲ್ರೆಡಿ ಮೊದಲನೇ ಮಗುವಿಗೆ ಆಟಿಸಂ ಕಾಯಿಲೆ ಇತ್ತು ಅಂತಾದ್ರೆ, ಎರಡನೇ ಬಾರಿ ಆ ತಾಯಿ ಗರ್ಭಧಾರಣೆ ಮಾಡಿದಾಗ ಒಂದು 10% ಚಾನ್ಸಸ್ ಎರಡನೇ ಮಗುವಿನಲ್ಲೂ ಕೂಡ ಆಟಿಸಂ ಕಾಯಿಲೆ ಬರುವಂತ ಚಾನ್ಸಸ್ಗಳು ಇರ್ತಾವೆ. ಈಗ ಮೊದಲನೇ ಎರಡು ಮಕ್ಕಳಿಗೆ ಆಲ್ರೆಡಿ ಆಟಿಸಂ ಕಾಯಿಲೆ ಇತ್ತು ಅನ್ನೋದು ಪ್ರೂವ್ ಆಗಿತ್ತು ಅಂತ ಹೇಳಿದ್ರೆ, ಮೂರನೇ ಬಾರಿ ಆ ತಾಯಿ ಮತ್ತೆ ಗರ್ಭಧರಿಸಿದಾಗ ಅದು 34% ಕಾಯಿಲೆ ಬರುವಂತ ಚಾನ್ಸಸ್ಗಳು ಹೆಚ್ಚಿರ್ತಾವೆ ಅಂತ ಹೇಳ್ತಾರೆ. ಸೊ ಇದೆಲ್ಲದಕ್ಕೆ ಮತ್ತೆ ಗಮನಿಸ್ತಾ ಹೋದ್ರೆ, ಇಟ್ ಇಸ್ ಪ್ರಿಡಾಮಿನೆಂಟ್ಲಿ ಬಿಕಾಸ್ ಆಫ್ ದ ಜೆನೆಟಿಕ್ ಕಾಸ್. ಸೊ ಆಲ್ರೆಡಿ ನಮ್ಮ ದೇಹದಲ್ಲಿ ಇರುವಂತ ಜೀನ್ಸ್ಗಳಲ್ಲೇ ವ್ಯತ್ಯಾಸ ಇತ್ತು, ಅಥವಾ ತಂದೆ ತಾಯಿಯರ ಅದು ಏನು ಫರ್ಟಿಲೈಸೇಷನ್ ಪ್ರೊಸೀಜರ್ ಟೈಮಲ್ಲಿ ಆ ಮಗುವಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಮತ್ತೆ ಮತ್ತೆ ಮರುಕಳಿಸುವಂತ ಸಾಧ್ಯತೆಗಳಿರ್ತವೆ. ಇದು ಒಂದು ವಿಚಾರ. ಇದನ್ನ ಬಿಟ್ಟು ಕೆಲವೊಮ್ಮೆ ಸಿಂಡ್ರೋಮಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಈಗ ಕೆಲವು ಮಕ್ಕಳಲ್ಲಿ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಈ ತರ ಇದೆಲ್ಲ ಜೆನೆಟಿಕ್ ಮ್ಯೂಟೇಷನ್ಸ್ ಇಂದಾನೇ ಆಗುವಂತ ಕಾಯಿಲೆ. ಸೊ ಇಂಥ ಕಾಯಿಲೆಗಳಿದ್ದಾಗ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ಆಬ್ವಿಯಸ್ಲಿ ತಂದೆ ತಾಯಿಯರು ಬಂದು ಕೇಳ್ತಾರೆ, ಜೆನೆಟಿಕ್ ಕೌನ್ಸಿಲಿಂಗ್ ಅನ್ನೋದನ್ನು ನಡೆಸ್ತೀವಿ. ಆ ಜೆನೆಟಿಕ್ ಕೌನ್ಸಿಲಿಂಗ್ ನಡೆಸಿದಾಗ ಅವರಿಗೆ ಮೊದಲನೇ ಮಗುವನ್ನ ಸಂಭಾಳಿಸೋದ್ರಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಅವರು ಖಂಡಿತವಾಗ್ಲೂ ಕೇಳ್ತಾರೆ ನಾವು ಎರಡನೇದಾಗಿ ಗರ್ಭಧಾರಣೆ ಮಾಡಬಹುದಾ ಅಂತ ಹೇಳಿ. ಸೊ ಸಿಂಡ್ರೋಮಿಕ್ ಚಿಲ್ಡ್ರನ್ ವಿತ್ ಆಟಿಸಂ ಇದ್ದಾಗ ನಾವು ಅವರಿಗೆ ಜೆನೆಟಿಕ್ ಟೆಸ್ಟ್ಗಳನ್ನ ಒಮ್ಮೆ ಮಾಡಿ ನೋಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದ್ರೆ ಆವಾಗ ನಮಗೂ ಕೂಡ ಅದರ ಚಾನ್ಸಸ್ಗಳು ಎಷ್ಟು, ಅವರಿಗೆ ನಿಜವಾಗ್ಲೂ ನಾವು ಆ ಕಾನ್ಫಿಡೆನ್ಸ್ ಅನ್ನೋದನ್ನ ಕೊಡ್ಲಿಕ್ಕೆ ಬರುತ್ತದ ಅಂತ ಹೇಳಿ ನಾವು ಒಂದು ಅಂದ್ರೆ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಈಗ ಆಟಿಸಂ ಬಗ್ಗೆ ಮಾತನಾಡಿದ್ವಿ, ಲಕ್ಷಣ ಎಲ್ಲ ಇದ್ರ ಬಗ್ಗೆ ಮಾತನಾಡಿದ್ವಿ, ಪಾಲಕರು ಅವರಿಗೆ ಅವರ ಮಗು ಆಟಿಸ್ಟಿಕ್ ಇದ್ದಾರೆ, ಅವರಿಗೆ ಮಾನಸಿಕವಾಗಿ ಯಾವ ರೀತಿ ಅವ್ರು ಸ್ಟ್ರಾಂಗ್ ಆಗಿರ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಡೆಫಿನೆಟ್ಲಿ ಈಗ ಒಂದು ತಂದೆ ತಾಯಿಯರಿಗೆ ಮಗು ಅನ್ನೋದು ನಾರ್ಮಲ್ ಆಗಿರ್ಬೇಕು ಅನ್ನೋದು ಎಲ್ಲರೂ ಬಯಸ್ತಾರೆ. ಆದ್ರೆ ಆ ಮಗುವಲ್ಲಿ ಆಟಿಸಂ ಲಕ್ಷಣ ಇದ್ದಾಗ ಡೆಫಿನೆಟ್ಲಿ ಆ ಚಾಲೆಂಜ್ ಅನ್ನೋದು ಪೇರೆಂಟ್ಸ್ ಹೆಚ್ಚು ಫೇಸ್ ಮಾಡಬೇಕಾಗುತ್ತೆ. ಒಂದು ಸೊಸೈಟಲ್ ಸ್ಟಿಗ್ಮಾ ಇರ್ಬೋದು, ಅಂದ್ರೆ ಸಮಾಜದಲ್ಲಿ ಒಂದು ಮಗುಗೆ ಆಟಿಸಂ ಇದೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಆ ಮಗುನ ನೋಡೋ ರೀತಿಯೇ ಬದಲಾಗಿರುತ್ತೆ. ಅದ್ರ ಜೊತೆಗೆ ನಾವು ಫೇಸ್ ಮಾಡ್ತಿರೋ ಮೇಜರ್ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ಈ ಮಕ್ಕಳನ್ನ ನಾರ್ಮಲ್ ಸ್ಕೂಲಲ್ಲಿ ಹೋಗಿ ನಾರ್ಮಲ್ ಮಕ್ಕಳ ಜೊತೆಗೆ ಒಂದು ವಿದ್ಯಾಭ್ಯಾಸ ಮಾಡೋದಿರ್ಬೋದು, ಅಥವಾ ಅವ್ರನ್ನ ದೊಡ್ಡವರನ್ನಾಗಿ ಮಾಡಕ್ಕೆ ಎಷ್ಟು ಸಹಕಾರ ಅನ್ನೋದು ನಮ್ಗೆ ಸೊಸೈಟಿಯಿಂದ ಸಿಗುತ್ತೆ ಅನ್ನೋದು. ಯಾಕಂದ್ರೆ ತಂದೆ ತಾಯಿಯರ್ ಫಸ್ಟ್ ಆಫ್ ಆಲ್ ತಂದೆ ತಾಯಿಯರಿಗೆ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಮೇ ಬಿ ದೇ ವಿಲ್ ಆಲ್ಸೋ ಟ್ರೈ ಟು ಹೆಲ್ಪ್ ದೇರ್ ಚೈಲ್ಡ್ ಔಟ್. ಈಗ ನೀವು ಬೆಂಗಳೂರು ಕಡೆ ಹೋದ್ರಿ ಅಂತ ಹೇಳಿದ್ರೆ ಮೇ ಬಿ ಮೆಟ್ರೋಪಾಲಿಟನ್ ಸಿಟೀಸ್ ಇಲ್ಲಿ ಎಲ್ಲ ದ ಅವೇರ್ನೆಸ್ ಇಸ್ ಮೋರ್. ಆದ್ರೆ ಬೇರೆ ಕಡೆ ಪ್ರದೇಶಗಳಲ್ಲಿ ಏನಾಗ್ಬಿಡುತ್ತೆ, ಒಂದು ತಂದೆ ತಾಯಿಯರಲ್ಲೂ ಕೂಡ ಅರಿವು ಇರೋದಿಲ್ಲ, ಅಂಡ್ ಬೋತ್ ವಿಲ್ ಬಿ ಸ್ಟ್ರಗ್ಲಿಂಗ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್. ಸೊ ನಾವೇನಂತ ಹೇಳ್ತೀವಿ, ಡೆಫಿನೆಟ್ಲಿ ನಾವು ಅಂದ್ರೆ ಮುಂಚಿತವಾಗಿ ನಾವು ಇಫ್ ವಿ ಆರ್ ಏಬಲ್ ಟು ಡಿಟೆಕ್ಟ್ ದ ಚೈಲ್ಡ್ ಅಟ್ ದ ಅರ್ಲಿಯೆಸ್ಟ್ ಏನ್ ಮಾಡಬಹುದು, ಮಗುಗೆ ಆದಷ್ಟು ಬೇಗನೆ ಯಾವ ತರದ ಅಂದ್ರೆ ಟ್ರೀಟ್ಮೆಂಟ್ಗಳು ಉಪಲಬ್ಧ ಇದೆ ಅದನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಟ್ರೀಟ್ಮೆಂಟ್ ಅಂತ ಹೇಳಿದ ತಕ್ಷಣ ಏನ್ ಗಮನದಲ್ಲಿರಬೇಕು, ಇಟ್ ಇಸ್ ಪ್ರಿಡಾಮಿನೆಂಟ್ಲಿ ಥೆರಪಿ ಸೆಷನ್ಸ್. ಆಯ್ತಾ, ಇದರಲ್ಲಿ ನಾವು ಏನನ್ನ ಗಮನಿಸ್ತೀವಿ, ಫಸ್ಟ್ ಮಗುವನ್ನ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಈಗ ಇವ್ಯಾಲ್ಯೂಯೇಷನ್ ಮಾಡಿದಾಗ ಆ ಮಗುಗೆ ಸ್ಪೀಚ್ ಮಾತು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಪೀಚ್ ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅಂತ ತಂದೆ ತಾಯಿಗೆ ಹೇಳ್ತೀವಿ. ಮತ್ತೆ ಆ ಮಗುವಿನಲ್ಲಿ ಕೆಲವು ಕೈಕಾಲುಗಳನ್ನ ಸರಿಯಾಗಿ ಬಳಸೋದಕ್ಕೆ ತೊಂದರೆ ಆಗ್ತಾ ಇದೆ, ಮೋಟರ್ ಮೈಲ್ ಸ್ಟೋನ್ಸ್ ಅನ್ನೋದು ಡಿಲೇ ಆಗಿತ್ತು ಅಂತ ಹೇಳಿದ್ರೆ ಅದ್ರ ಸಲುವಾಗಿ

0: ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ. ಆಕ್ಯುಪೇಷನಲ್ ಥೆರಪಿ ಬಿಟ್ಟು ಮತ್ತೆ ಈಗ ಕೆಲವೊಮ್ಮೆ ಮಗುವಿಗೆ ಓದು ವಿದ್ಯಾಭ್ಯಾಸದಲ್ಲಿ ಏನೋ ತೊಂದರೆ ಆಗ್ತಾ ಇರ್ಬೋದು, ನಾರ್ಮಲ್ ಮಕ್ಕಳಿಗೆ ಹೇಳ್ಕೊಡೋ ರೀತಿ ಕಲ್ಸ್ಕೊಟ್ಟಾಗ ಈ ಮಕ್ಕಳಿಗೆ ತಿಳಿದೇ ಇರ್ಬೋದು, ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಎಜುಕೇಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಈಗ ತಂದೆ ತಾಯಿಯರು ಆಸ್ ಸಚ್ ನಾವು ಅವರಲ್ಲಿ ಸಮಸ್ಯೆ ಏನು ಗಮನಿಸ್ತೀವಿ ಅಂತ ಹೇಳಿದ್ರೆ, ಎಲ್ಲ ಫೆಸಿಲಿಟೀಸು ಒಂದೇ ಕಡೆ ಇತ್ತು ಅಂತ ಹೇಳಿದ್ರೆ ಅವರಿಗೂ ಒಳ್ಳೇದು, ಮೇ ಬಿ ಒಂದ್ ಕಡೆ ಹೋಗ್ಬಿಡ್ತಾರೆ, ಅದರಿಂದ ಎಲ್ಲಾ ಥೆರಪಿ ಸೆಷನ್ಸು ಆಗ್ಬಿಡ್ತವೆ. ಕೆಲವೊಮ್ಮೆ ಏನಾಗುತ್ತೆ, ಮೇ ಬಿ ಒಂದೊಂದ್ ಕಡೆ ಕರ್ಕೊಂಡು ಹೋಗೋ ಸಂದರ್ಭ ಬರುತ್ತೆ. ಅವಾಗ ತಂದೆ ತಾಯಿಯರು ಕೂಡ ತಮ್ದು ಲೈಫ್ ಅನ್ನು ಅದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿ ದಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್, ರೈಟ್. ಈಗ ಕೆಲವು ಫ್ಯಾಮಿಲೀಸ್ ಅಲ್ಲಿ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಇಬ್ರು ತಂದೆ ತಾಯಿಯರಿಬ್ರು ವರ್ಕಿಂಗ್ ಇದ್ರು ಅಂತ ಹೇಳಿದ್ರೆ, ಒಬ್ರು ತಮ್ಮ ಕರಿಯರ್ ಬಿಟ್ಟು ಮಗುವನ್ನ ಎಷ್ಟು ನಾವು ಸರಿಯಾಗಿಸ್ಲಿಕ್ಕೆ ಸಾಧ್ಯ ಅಷ್ಟು ಸರಿಯಾಗಿಸಕ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ದೇ ಗಿವ್ ಆಫ್ ದೇಯರ್ ಕೆರಿಯರ್ ಆಪ್ಷನ್ ಅಂಡ್ ದೇ ಟೇಕ್ ಕೇರ್ ಆಫ್ ದ ಚೈಲ್ಡ್. ಇಂಥ ಫ್ಯಾಮಿಲೀಸ್ಗಳು ಇದಾವೆ. ಆದ್ರೆ ಒಂದು ವಿಚಾರ ಈಗ ತಂದೆ ತಾಯಿಯರಿಗೆ ಏನ್ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಮಕ್ಕಳು ಏನು ಅಂದ್ರೆ ಇವರನ್ನ ನಾವು ನ್ಯೂರೋ ಡೈವರ್ಸ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ಇವರು ನಮ್ ನಿಮ್ಮ ತರಾನೇ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರೇ ಇದ್ದಾರೆ. ಆದ್ರೆ ಮೇ ಬಿ ಅವರು ಯಾವ ತರ ಪ್ರಪಂಚನ ಪರ್ಸೀವ್ ಮಾಡ್ತಾ ಇದ್ದಾರೆ, ಯಾವ ತರ ಪ್ರಪಂಚನ ನೋಡ್ತಾ ಇದ್ದಾರೆ, ಆ ದೃಷ್ಟಿ ವ್ಯತ್ಯಾಸ ಇರುತ್ತೆ. ಸೊ ಅವರಿಗೆ ತಂದೆ ತಾಯಿಯರದ್ದು ಕೂಡ ಕೆಲವೊಮ್ಮೆ ಒಂದು ಇಮೋಷನ್ಸ್ ಅರ್ಥ ಆಗದೆ ಇರ್ಬೋದು. ಸೊ ಇವರಿಗೆ ಏನಾಗುತ್ತೆ, ಸೋಷಿಯಲ್ ಕಮ್ಯುನಿಕೇಶನ್ ಅಂಡ್ ಇಂಟ್ರಾಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವರಿಗೆ ನಿಮ್ಮ ಭಾವನೆಗಳು ಅರ್ಥ ಆಗೋದಿಲ್ಲ. ಈಗ ನಿಮ್ಮ ಮುಖದಲ್ಲಿ ಅವರಿಗೆ ದುಃಖ ಇದೆ ಅಂತ ಹೇಳಿದ್ರು ಕೂಡ ಅದು ಅವ್ರಿಗೆ ಅರ್ಥ ಆಗೋದಿಲ್ಲ, ಅದು ಪ್ರಾಬ್ಲಮ್ ಇರುತ್ತೆ. ಸೊ ಪೇರೆಂಟ್ಸ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರನ್ನ ನಾವು ಎಷ್ಟು ಅವರಷ್ಟಕ್ಕೆ ತಾವು ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಸಹಾಯ ಮಾಡಬೇಕು, ಅದರ ಕಡೆ ನಾವು ಹೆಚ್ಚು ಲಕ್ಷ್ಯ ವಹಿಸಬೇಕಾಗುತ್ತೆ. ಈಗ ನಾವು ಇರೋಷ್ಟು ಸಮಯ ಅವರಿಗೆ ಅವರನ್ನ ಇಂಡಿಪೆಂಡೆಂಟ್ ಆಗಿಸುವಂತ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾ ಹೋದ್ರೆ, ಮೇ ಬಿ ದೇ ವಿಲ್ ಬಿ ಏಬಲ್ ಟು ಲೀಡ್ ದೇಯರ್ ಲೈಫ್ ನಾರ್ಮಲಿ. ಇಟ್ ಇಸ್ ನಾಟ್ ಲೈಕ್ ದೇ ಆರ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಅದರ್ಸ್. ಸೊ ಈ ವಿಚಾರನ ತಂದೆ ತಾಯಿ ಗಮನದಲ್ಲಿಟ್ಕೋಬೇಕಾಗತ್ತೆ. ಹೆಚ್ಚಾಗಿ ತಂದೆ ತಾಯಿಯವರು ಕೇಳೋದು ನಮ್ಮ ಹತ್ರ ಅದೇ ಪ್ರಶ್ನೆ, ಏನ್ ಮೇಡಮ್ ಈಗ ಆಟಿಸಮ್ ಬಂತು, ಇನ್ನೇನು ನಾವು ಲೈಫ್ ಲಾಂಗ್ ಇವರನ್ನ ನೋಡ್ಕೊಳ್ಬೇಕಾಗೋ ಪರಿಸ್ಥಿತಿ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಈ ಮಕ್ಕಳಿಗೆ ಬೇಗನೆ ಥೆರಪಿ ಕೊಟ್ಟು ಅವರನ್ನ ಸಶಕ್ತರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಆಯ್ತು ಅಂತ ಹೇಳಿದ್ರೆ, ಈ ಮಕ್ಕಳು ತಮ್ಮ ಕಾಲ್ ಮೇಲೆ ನಿಲ್ಲೋ ಅಷ್ಟು ಪ್ರಯತ್ನನೂ ಅವ್ರಿಗೆ ಮಾಡಕ್ ಬರುತ್ತೆ. ದಿಲ್ ಬಿ ಏಬಲ್ ಟು ಲೀಡ್ ದೇಯರ್ ಲೈಫ್ ನಾರ್ಮಲಿ. ಹಾಗಾಗಿ ಅಷ್ಟೊಂದು ತಂದೆ ತಾಯಿಯರು ಖಿನ್ನತೆಗೆ ಒಳಗಾಗಿ ತಾವು ದುಃಖಿಸ್ತಾ ಕೂರೋ ಅಂತ ಅವಶ್ಯಕತೆ ಅಂತೂ ಇಲ್ಲ.
1: ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಸ್ನೇಹಿತರೆ, ಇದು ಇವತ್ತಿನ ವಿಷಯ ಆಟಿಸಮ್ ಬಗ್ಗೆ. ಮೇಡಮ್, ಬಹಳ ಮುಖ್ಯವಾದ ಒಂದು ಪ್ರಶ್ನೆ, ಆಚೆ ಕೇಳುಗರಲ್ಲಿಯೂ ಇರಬಹುದು, ಈ ಆಟಿಸಮ್ ಅನ್ನೋದು ಗುಣಪಡಿಸಬಹುದಾ?
0: ಈಗ ಗುಣಪಡಿಸಬಹುದು ಅಂತ ಹೇಳಿದ ತಕ್ಷಣ ನಮ್ಮ ತಲೆಗೆ ಏನ್ ಬರುತ್ತೆ, ಅದು ಒಂದು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಇನ್ಫೆಕ್ಷನ್ ಅಥವಾ ಈ ತರ ಏನಾದ್ರೂ ಕಾಯಿಲೆ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಪೂರ್ತಿ ಗುಣ ಮಾಡಿಸಬಹುದು. ಆದ್ರೆ ಇದು ಡಿಸಾರ್ಡರ್. ಡಿಸಾರ್ಡರ್ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಒನ್ ಹ್ಯಾಸ್ ಟು ಲರ್ನ್ ಟು ಲಿವ್ ವಿತ್ ಇಟ್ ಅನ್ನೋ ತರ ಹೇಳ್ತೀವಿ ನಾವು. ಸೊ ಡೆಫಿನೆಟ್ಲಿ ಈ ಮಕ್ಕಳಲ್ಲಿರುವಂತ ಆಟಿಸಮ್ಗಳ ಲಕ್ಷಣಗಳು ಏನಿದಾವೆ ಅದನ್ನ ನಾವು ಕಡಿಮೆ ಮಾಡಿಸಕ್ಕೆ ಪ್ರಯತ್ನ ಮಾಡಬಹುದು, ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಅಂದ್ರೆ ರಿವರ್ಸಿಬಲ್ ಆಗುತ್ತಾ ಅನ್ನೋದನ್ನ ಒಂದು ಪ್ರಯತ್ನ ಮಾಡಬಹುದು. ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಅನ್ನೋದು ಬರೋದಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ಕಮ್ ವಿತ್ ದ ಬ್ರೈನ್ ಆಫ್ ದ ಚೈಲ್ಡ್. ತಿಳಿತು ಅಂದ್ರೆ ಆ ಮಗು ಎಷ್ಟು ಸಮಯ ಇರುತ್ತೆ ಆ ಬ್ರೈನು ಅದೇ ತರ ಇರುತ್ತೆ, ಹಂಗಾಗಿ ಆ ಬ್ರೈನ್ ಕೆಲಸ ಮಾಡೋ ರೀತಿ ವ್ಯತ್ಯಾಸ ಇರೋದ್ರಿಂದ ಆ ಮಗುಗೆ ನಾರ್ಮಲ್ ಆಗಿ ಹೆಂಗೆ ಬದುಕಬೇಕು ಅಂತ ನಾವು ಹೇಳ್ಕೊಡ್ಬೇಕು. ಆದ್ರೆ ಒಂದು ಗಮನದಲ್ಲಿ ಏನ್ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಥೆರಪಿ ಅನ್ನೋದು ಮೇಜರ್ ಅಂದ್ರೆ ಮೋಡ್ ಆಫ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ಆದ್ರೆ ಯಾವಾಗ ನಮ್ಗೆ ಈ ಮಗುವಿಗೆ ಔಷಧಿಗಳ ಅಂದ್ರೆ ಯೂಸ್ ಆಗಬಹುದು ಅಂತ ಹೇಳಿದ್ರೆ, ಕೆಲವೊಮ್ಮೆ ಈ ಮಕ್ಕಳಲ್ಲಿ ಅಪಸ್ಮಾರ ಕಾಯಿಲೆ ಫಿಟ್ಸ್ ಕಾಯಿಲೆನೂ ಜೊತೆಯಲ್ಲಿರ್ಬೋದು, ಆವಾಗ ಯೂಸ್ ಮಾಡ್ಬೇಕಾಗಿ ಬರಬಹುದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಮಕ್ಕಳಲ್ಲಿ ಅಂದ್ರೆ ಹದಿಹರೆಯದ ವಯಸ್ಸು ಬರ್ತಿದ್ದಾಗ ನಾವು ಮೇಜರ್ ಆಗಿ ಏನ್ ನೋಡ್ತೀವಿ, ಕೆಲವೊಮ್ಮೆ ಇವರಿಗೆ ಭಾವನೆಗಳ ಮೇಲೆ ನಿಯಂತ್ರಣ ಇರೋದಿಲ್ಲ, ವಿನಾಕಾರಣ ಕೋಪ ಮಾಡ್ಕೊಳ್ಳೋದು, ತಮ್ಗೆ ತಾವು ಅಂದ್ರೆ ಸೆಲ್ಫ್ ಇಂಜುರಿಯಸ್ ಬಿಹೇವಿಯರ್, ಹೊಡಿಯೋದು ಬಡಿಯೋದು, ತಮ್ಮ ಕೈಗಳನ್ನು ತಾವೇ ಕಚ್ಕೊಳ್ಳೋದು, ಇಂಥದ್ದು ಮಾಡಬಹುದು. ಇಲ್ಲಾಂದ್ರೆ ಬೇರೆಯವರಿಗೆ ಕೆಲವೊಮ್ಮೆ ಅಟ್ಯಾಕ್ಗಳನ್ನ ಮಾಡ್ಬೋದು, ಅಂದ್ರೆ ಅವರಿಗೆ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಸೊ ಬೇರೆಯವ್ರ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡೋದು, ಹೊಡಿಯೋದು ಬಡಿಯೋದು, ಇಂಥದ್ದೆಲ್ಲಾನು ಗಮನಿಸ್ತೀವಿ. ಆ ಸಂದರ್ಭಗಳಲ್ಲಿ ನಾವು ಡೆಫಿನೆಟ್ಲಿ ಇವರಿಗೆ ಔಷಧಿಗಳನ್ನ ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಯಾವ ಮಕ್ಕಳಿಗೆ ಔಷಧಿ ಬೇಕು ಅಂತ ಹೇಳಿ ನಾವು ನಿರ್ದಿಷ್ಟವಾಗಿ ಗಮನಿಸಿ ಆ ಮಗುವಿನಲ್ಲಿ ಕಾಯಿಲೆಗಳು ಕಂಡು ಬಂದಾಗ ಮಾತ್ರ ಒಂದು ಔಷಧಿಗಳನ್ನ ಯೂಸ್ ಮಾಡ್ತೀವಿ. ಇನ್ನೊಂದು, ಈ ಮಕ್ಕಳಲ್ಲಿ ಕೆಲವೊಮ್ಮೆ ಹೈಪರ್ ಆಕ್ಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ, ಅಂದ್ರೆ ಆ ಮಕ್ಕಳು ಒಂದ್ ಕಡೆ ನಿಲ್ಲೋದಿಲ್ಲ, ತುಂಬಾ ಒಂಥರ ರೆಸ್ಟ್ಲೆಸ್ ಆಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಔಷಧಿಗಳ ಬಳಕೆಯನ್ನ ಮಾಡಬೇಕಾಗಿ ಬರಬಹುದು.
1: ಈ ಆಟಿಸಮ್ಗೆ ಡೆಡಿಕೇಟೆಡ್ ಒಂದು ದಿನ ವಿಶ್ವ ಆಟಿಸಮ್ ವರ್ಲ್ಡ್ ಆಟಿಸಮ್ ಡೇ ಬಗ್ಗೆ ಸ್ವಲ್ಪ ತಿಳಿಸಿ.
0: ಓಕೆ, ಈಗ 2007 ಇಸವಿಯಲ್ಲಿ ಏನಾಯ್ತು, ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನ್ ವಿಚಾರ ಮಾಡಿದ್ರು ಅಂತ ಹೇಳಿದ್ರೆ,

0: ನಮ್ಮ ಸಮಾಜದಲ್ಲಿ ಇನ್ನೂ ಆಟಿಸಂ ಇರೋ ಮಕ್ಕಳನ್ನ ನಾವು ಎಲ್ಲರ ಹಾಗೆ ಗಮನಿಸ್ತಾ ಇಲ್ಲ. ಇವರ ಕಡೆ ಒಂಥರ ಅಸ್ಪೃಶ್ಯತ ಮನೋಭಾವ ಇದೆ, ಒಂಥರ ಸ್ಟಿಗ್ಮಾ ಇದೆ. ಮತ್ತೆ ತಂದೆ ತಾಯಿಯರಿಗೂ ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ, ಇಂಥ ಮಕ್ಕಳನ್ನ ಸಮಾಜದಲ್ಲಿ ಬೆಳೆಸಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಗಮನಿಸಿ 2007 WHO ನಿರ್ಧಾರ ಮಾಡ್ತು. ಎವ್ರಿ ಇಯರ್ ಏಪ್ರಿಲ್ದಾಗೆ ನಾವು ಏನು ಈ ವರ್ಲ್ಡ್ ಆಟಿಸಂ ಡೇ ಅಂತ ಹೇಳಿ ಗಮನಿಸಬೇಕು ಅಂತ ಹೇಳಿ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಏನು ಏಪ್ರಿಲ್ 2 ನಾವು ವಿಶ್ವ ಆಟಿಸಂ ಜಾಗೃತಿ ದಿನವನ್ನಾಗಿ ಗಮನಿಸ್ತೀವಿ. ಹಾಗೆ ಫಸ್ಟ್ ವೀಕ್ ಆಫ್ ಏಪ್ರಿಲ್ ಅನ್ನ ಇಲ್ಲಾಂದ್ರೆ ಏಪ್ರಿಲ್ ತಿಂಗಳನ್ನ ನಾವೇನಂತ ಹೇಳ್ತೀವಿ, ಆಟಿಸಂ ಅವೇರ್ನೆಸ್ ಮಂತ್ ಅಂತ ಹೇಳ್ತೀವಿ. ಸೊ ಈ ಪೂರಾ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾಜಿಕ ಸಂಸ್ಥೆಗಳಿರಬಹುದು ಇಲ್ಲ ವೈದ್ಯಕೀಯ ಸಂಸ್ಥೆಗಳಿರಬಹುದು, ಆಟಿಸಂ ಕಾಯಿಲೆ ಹೊಂದಿರುವ ಮಕ್ಕಳ ಬಗ್ಗೆ ಅಂದ್ರೆ ಹೇಗೆ ಲಾಲನೆ ಪಾಲನೆ ಮಾಡಬೇಕು, ಅವರಿಗೆ ನೀಡಬೇಕಾಗಿರುವಂತಹ ತರಬೇತಿಗಳಿರ್ಬೋದು ಅಥವಾ ಥೆರಪಿಗಳ ಕುರಿತಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನ ಹೆಚ್ಚಾಗಿ ಮಾಡ್ತಾರೆ. ಸೊ ಇದರಿಂದಾದರೂ ಅಂದ್ರೆ ನಮ್ಗಳ ಐಡಿಯಾ ಏನಪ್ಪಾ ಅಂತ ಹೇಳಿದ್ರೆ, ಮೇ ಬಿ ಆ ಸ್ಟಿಗ್ಮಾ ಅನ್ನೋದು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡಕ್ಕಾಯ್ತು. ಈ ಮಕ್ಕಳು ನಾರ್ಮಲ್ ಆಗಿ ಸೊಸೈಟಿಯಲ್ಲಿ ಒಂದು ಬದುಕಕ್ಕೆ ಅವಕಾಶ ಮಾಡಿ ಕೊಡೋದ್ರಿಂದ ಏನಾದರೂ ಅವರಿಗೂ ಕೂಡ ಸಹಾಯ ಆಗಬಹುದು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಈ ಆಟಿಸಂ ದಿನವನ್ನಾಗಿ ನಾವು ಗಮನಿಸ್ತೀವಿ.
1: ಸ್ನೇಹಿತರೆ, ಇವತ್ತಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯವಾಗಿತ್ತು ಆಟಿಸಂ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಟ್ಟರಿ. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಮೇಡಮ್?
0: ಈಗ ಒಂದೇ ವಾಕ್ಯದಲ್ಲಿ ನಾವು ಹೇಳೋದಾದ್ರೆ, ಆಟಿಸಂ ಅನ್ನೋ ಮಗುವಿನ ಬಗ್ಗೆ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು. ಮಾತು ಬರುತ್ತಿದ್ರು ಕೆಲವೊಮ್ಮೆ ಸಮರ್ಪಕವಾಗಿ ಸಂವಹನೆ ಮಾಡ್ಲಿಕ್ಕೆ ಆಗದೆ ಇರೋದು, ಕೇಳುತ್ತಿದ್ರು ಕೇಳಿಸ್ಕೊಳ್ಲಿಕ್ಕೆ ಆಗದೆ ಇರೋದು, ಇತರರೊಂದಿಗೆ ಬೆರೆಯಲಾಗದ, ಕೆಲವೊಮ್ಮೆ ರಚನಾತ್ಮಕವಾಗಿ ಹಾಗೂ ವೈವಿಧ್ಯಮಯವಾದ ಕಲ್ಪನೆ ಅಥವಾ ಆಲೋಚನೆಗಳು ಅಂದ್ರೆ ಅದನ್ನಿಟ್ಕೊಂಡು ತನ್ನೊಳಗೆ ತಾನು ಹುದುಗಿಕೊಂಡಿರುವಂತ ಮಕ್ಕಳನ್ನ ನಾವು ಆಟಿಸಂ ಇಂದ ಬಳಲ್ತಾ ಇರುವ ಮಕ್ಕಳು ಅಂತ ಹೇಳ್ತೀವಿ. ಸೊ ಇವರಲ್ಲಿ ಕೆಲವೊಮ್ಮೆ ಅಂದರೆ ಎಕ್ಸ್ಟ್ರಾಡಿನರಿ ಸ್ಕಿಲ್ಸು ಇರಬಹುದು. ಇಟ್ ಇಸ್ ನಾಟ್ ಲೈಕ್ ದೇ ಆರ್ ಆಲ್ವೇಸ್ ಹ್ಯಾಂಡಿಕ್ಯಾಪ್ಡ್ ಫಾರ್ ಲೈಫ್ ಅಂತ ಹೇಳಕ್ ಬರಲ್ಲ. ನೀವು ಐಸಾಕ್ ನ್ಯೂಟನ್ ಅನ್ನು ನೋಡಿ, ಇಲ್ವಾ ಆಲ್ಬರ್ಟ್ ಐನ್ಸ್ಟೀನ್ ಅನ್ನು ನೋಡಿ, ಇವ್ರಿಗೆಲ್ಲಾನು ಆಟಿಸಂ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಈ ಕಾಯಿಲೆ ಇರೋರಲ್ಲಿ ಕೆಲವೊಮ್ಮೆ IQ ಅನ್ನೋದು ವಿಪರೀತ ಜಾಸ್ತಿ ಇದ್ದು ಹೈ ಫಂಕ್ಷನಿಂಗ್ ಆಟಿಸಂ ಇರೋ ಮಕ್ಕಳು ಇರ್ತಾರೆ. ಸೊ ಅಂಥವ್ರು ತಮ್ಮ ಜೀವನದಲ್ಲಿ ಎಕ್ಸ್ಟ್ರಾಡಿನರಿ ಆಗಿನೂ ಬದುಕಕ್ಕೆ ಸಾಧ್ಯ ಇದೆ. ಹಾಗಾಗಿ ತಂದೆ ತಾಯಿಯರು ಏನು ಇಂಪಾರ್ಟೆಂಟ್ ವಿಷಯ ಗಮನದಲ್ಲಿಡಬೇಕು ಅಂತ ಹೇಳಿದ್ರೆ, ಸರಿಯಾಗಿ ಬೆಂಬಲ ಕೊಟ್ಟು ಮಾರ್ಗದರ್ಶನ ಕೊಟ್ರೆ ಈ ಸ್ವಲೀನತೆ ಹೊಂದಿರೋ ಮಕ್ಕಳು ಕೂಡ ಅಂದ್ರೆ ಯಶಸ್ಸಿನ ಶಿಖರವನ್ನೇರ್ಲಿಕ್ಕೆ ಸಾಧ್ಯ ಇದೆ. ನಮ್ ನಿಮ್ಮ ಹಾಗೆ ನಾರ್ಮಲ್ ಜೀವನನೂ ನಡೆಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದನ್ನ ಮನಸ್ಸಿಗೆ ಹಚ್ಕೊಳ್ಳೋದು ಬೇಡ. ಈಗ ನಮ್ಮ ಸಮಾಜದಲ್ಲಿ ಎಷ್ಟೋ ಮಂದಿ ಈ ತರ ಕಾಯಿಲೆ ಇರೋ ಮಕ್ಕಳನ್ನ ಸಾಕ್ತಾ ಇರ್ತೀರಿ. ಸೊ ನೀವು ನಿರಾಶರಾಗದೆ ಆದಷ್ಟು ಆಸ್ಪತ್ರೆಗಳಿಗೆ ಬನ್ನಿ. ನಿಮ್ಗೆ ಏನಾದ್ರು ತೊಂದರೆ ಇತ್ತು ಅಂತ ಹೇಳಿದ್ರೆ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಡೀಲಿಂಗ್ ವಿತ್ ಯೋರ್ ಡಿಫಿಕಲ್ಟೀಸ್. ಹಾಗೆ ಈ ಮಕ್ಕಳಿಗೂ ಕೂಡ ಒಂದು ನಾರ್ಮಲ್ ಆಗಿ ಸಮಾಜದಲ್ಲಿ ಇರೋದಕ್ಕೆ ಅವಕಾಶನ ಮಾಡಿಕೊಡೋಣ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನಿಂದ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ಮೇಡಮ್ ಧನ್ಯವಾದ ಮತ್ತೆ ನಮಸ್ಕಾರ.
0: ಧನ್ಯವಾದಗಳು.
1: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply, and if you've completed a diploma, you can enter directly into the second year through lateral entry. Already a graduate, you're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi, or call 0831-244-444, extension 4327.
3: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: मध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल,
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल
1: मिळणाऱ्या सुविधा, हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
0: फोन नंबर 08312552500 आणि 247377.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येथे.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸೆಸ್ ಸ್ಟ್ರಾಟಜಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607. KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380560483.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ ಅನುಭವಿ ಬೋಧಕ ವರ್ಗ ಆಧುನಿಕ ಮೂಲ ಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು ಹೆಚ್ಚು

0: केले कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केले कॅन्सर हॉस्पिटल।
1: केलेज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केले कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 0831255500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟ್ರಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಜಾಗತಿಕ ಕಂಪನಿಗಳನ್ನು ಭಾರತೀಯ ಪ್ರತಿಭೆಗಳು ಮುನ್ನಡೆಸುತ್ತಿರುವಾಗ ಭಾರತೀಯ ಉದ್ದಿಮೆಗಳು ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ದೆಹಲಿಯ ಶ್ರೀರಾಮ್ ವಾಣಿಜ್ಯ ಕಾಲೇಜು ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆ ಕೃತಕ ಬುದ್ದಿಮತ್ತೆ, ಡ್ರೋನ್ ತಂತ್ರಜ್ಞಾನ ಮತ್ತು ಯೂನಿಕಾರ್ನ್ಗಳನ್ನು ನಿರ್ಮಿಸುವತ್ತ ಗಮನಹರಿಸಬೇಕು ಎಂದು ಕರೆ ನೀಡಿದರು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ಶೇಕಡ 7.8% ತ್ರೈಮಾಸಿಕ ಬೆಳವಣಿಗೆ ಸಾಧಿಸಿದೆ ಎಂದು ಪ್ರಧಾನಿ ಮೇಕ್ ಇನ್ ಇಂಡಿಯಾ ಮೂಲಕ ದೇಶದ ರಕ್ಷಣಾ ಉತ್ಪಾದನೆ 2 ಲಕ್ಷ ಕೋಟಿ ರೂಪಾಯಿ ಹಾಗೂ ಸ್ಮಾರ್ಟ್ಫೋನ್ ರಫ್ತು 2.5 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದು ಪ್ರಧಾನಿ ತಿಳಿಸಿದರು. ರಕ್ಷಣಾ ರಫ್ತು ಕೂಡ 40,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ಶೇಕಡ 100% ರೈಲ್ವೆ ವಿದ್ಯುದೀಕರಣ ಸಾಧಿಸಲಾಗಿದ್ದು, ಕ್ಷಿಪ್ರ ಮೂಲಸೌಕರ್ಯ ವಿಸ್ತರಣೆ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳು ಯುವ ಸಮೂಹಕ್ಕೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಕೇವಲ ವೃತ್ತಿಜೀವನಕ್ಕೆ ಸಿದ್ದಗೊಳಿಸುವುದಕ್ಕೆ ಸೀಮಿತವಾಗದೆ ಪ್ರಜಾಪ್ರಭುತ್ವ ಮತ್ತು ಸಮಾಜಕ್ಕೆ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಗಮನಹರಿಸಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಗುವಾಹಟಿಯಲ್ಲಿಂದು ನಡೆದ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಪ್ರಗತಿಗೆ ಗುಣಮಟ್ಟದ ಶಿಕ್ಷಣ, ಸಂಶೋಧನೆ ಮತ್ತು ಚಾರಿತ್ರ್ಯ ನಿರ್ಮಾಣ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಹೆಚ್ಚುತ್ತಿರುವುದನ್ನು ಶ್ಲಾಘಿಸಿದ ಅವರು, ಇದು ನಾರಿಶಕ್ತಿಯ ನೈಜ ಪ್ರತಿಬಿಂಬವಾಗಿದೆ ಹಾಗೂ ಸೂಕ್ತ ಶಿಕ್ಷಣ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ಹಾದಿ ಸುಗಮವಾಗಲಿದೆ ಎಂದರು. 2029 ವೇಳೆಗೆ ಭಾರತವನ್ನು ಸಂಪೂರ್ಣವಾಗಿ ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲಾಗಿದ್ದು, ಮಾದಕ ವಸ್ತುಗಳ ವಿರುದ್ದ ರಾಷ್ಟವ್ಯಾಪಿ ಸಂಘಟಿತ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗೋವಾ ಪ್ರವಾಸದಲ್ಲಿರುವ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, 2019 ಕೇಂದ್ರ ಸರ್ಕಾರ ಕಾನೂನು ಅನುಷ್ಠಾನ, ಗುಪ್ತಚರ ಮಾಹಿತಿ ವಿನಿಮಯ, ಆರ್ಥಿಕ ತನಿಖೆ ಮತ್ತು ಪುನರ್ವಸತಿ ಕ್ರಮಗಳನ್ನು ಗಣನೀಯವಾಗಿ ಬಲಪಡಿಸಿವೆ ಎಂದರು. ಗುಪ್ತಚರ ಮತ್ತು ಕಾರ್ಯಾಚರಣೆ ಆಧಾರಿತ ಕಾನೂನು ಜಾರಿ, ಸಿಂಥೆಟಿಕ್ ಮತ್ತು ಪ್ರಿಕರ್ಸರ್ನ ಮಾದಕ ವಸ್ತು ನಿಯಂತ್ರಣ, ಮಾದಕ ವಸ್ತುಗಳ ಬೇಡಿಕೆ ಮತ್ತು ಹಾನಿ ತಗ್ಗಿಸುವಿಕೆ ಹಾಗೂ ಸಾಮರ್ಥ್ಯಾಭಿವೃದ್ಧಿ ಮತ್ತು ವಿವಿಧ ಇಲಾಖೆಗಳ ಸಮನ್ವಯತೆ ಎಂಬ 4 ಪ್ರಮುಖ ಅಂಶಗಳನ್ನು ಈ ನೂತನ ಮಾರ್ಗಸೂಚಿ ಆಧರಿಸಿದೆ ಎಂದು ಸಚಿವರು ತಿಳಿಸಿದರು. ಮುಂಬರುವ 3 ವರ್ಷಗಳಲ್ಲಿ 100 ಅಂತಾರಾಷ್ಟೀಯ ಮತ್ತು ಅಂತಾರಾಜ್ಯ ಮಾದಕ ವಸ್ತು ಜಾಲ ಧ್ವಂಸಗೊಳಿಸುವುದು, ವಿದೇಶಗಳಲ್ಲಿರುವ 100 ಮಾದಕ ದ್ರವ್ಯ ಅಪರಾಧಿಗಳನ್ನು ಭಾರತಕ್ಕೆ ಹಸ್ತಾಂತರಿಸುವುದು ಮತ್ತು 100 ಅಕ್ರಮ ಮಾದಕ ದ್ರವ್ಯ ಪ್ರಯೋಗಾಲಯಗಳನ್ನು ನಾಶಪಡಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂಗೀಕರಿಸಿದ ಸಮಾನ ಕ್ಷೇತ್ರ ವಿಶ್ವ ಭೂಪಟ ಕುರಿತ ನಿರ್ಣಯದ ಪರವಾಗಿ ಭಾರತ ಮತ ಚಲಾಯಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಗ್ಲೋಬಲ್ ಕಾರ್ಟೋಗ್ರಾಫಿಕ್ ಪ್ರಾತಿನಿಧ್ಯವನ್ನು ಮರು ಸರಿದೂಗಿಸುವುದು ಮತ್ತು ವಿಶ್ವದ ಪ್ರದೇಶಗಳ ವಿಶೇಷವಾಗಿ ಆಫ್ರಿಕಾದ ಸಮಾನ ಪ್ರಾತಿನಿಧ್ಯವನ್ನು ಉತ್ತೇಜಿಸುವುದು ಎಂಬ ಶೀರ್ಷಿಕೆಯ ನಿರ್ಣಯವನ್ನು ವಿಶ್ವಸಂಸ್ಥೆಯು ಸೆಪ್ಟೆಂಬರ್ 4 ಅಂಗೀಕರಿಸಿದೆ. ಸಂಸದೀಯ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ವಿಷಯವನ್ನು ಸ್ಪಷ್ಟಪಡಿಸಿದ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಭಾರತದ ಸಂಪೂರ್ಣ ಸಾರ್ವಭೌಮ ಭೂಪ್ರದೇಶವನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿರುವ ಅಧಿಕೃತ ಭೂಪಟಕ್ಕೆ ಅನುಗುಣವಾಗಿಯೇ ಚಿತ್ರಿಸಬೇಕು ಎಂದು ಪ್ರತಿಪಾದಿಸಿದರು. ಯಾವುದೇ ರೀತಿಯ ತಪ್ಪಾದ ಅಥವಾ ದಾರಿ ತಪ್ಪಿಸುವ ನಕ್ಷೆಗಳ ಚಿತ್ರಣವನ್ನು ದೇಶವು ಒಪ್ಪಿಕೊಳ್ಳುವುದಿಲ್ಲ ಎಂದ ಅವರು, ಭಾರತದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ಸರ್ಕಾರದ ನಿಲುವು ಸ್ಪಷ್ಟ ಹಾಗೂ ಸಂಧಾನಾತೀತವಾಗಿದೆ ಎಂದು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನವದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಬಹುಮಹಡಿ ಕಟ್ಟಡವೊಂದು ಕುಸಿದು ಬಿದ್ದಿದ್ದು, ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನೀಡಿರುವ ಮಾಹಿತಿಯಂತೆ, 4 ಜನರನ್ನು ಟ್ರಾಮಾ ಸೆಂಟರ್ಗೆ ಕರೆತರಲಾಗಿದ್ದು, ಅವರಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು, ಮತ್ತೊಬ್ಬರಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಸ್ಥಳೀಯ ದೆಹಲಿ ಪೊಲೀಸರು ಈವರೆಗೆ 6 ಜನರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳೀಯ ವಿಚಾರಣೆ ವೇಳೆ ಈ ಕಟ್ಟಡವು ಸುಮಾರು 40-50 ವರ್ಷಗಳಷ್ಟು ಹಳೆಯದಾಗಿದ್ದು, ಘಟನೆ ಸಂಭವಿಸಿದ ಸಮಯದಲ್ಲಿ ಕಟ್ಟಡದ ತಳಮಹಡಿಯಲ್ಲಿ ಕೆಲವು ದುರಸ್ತಿ ಕಾಮಗಾರಿಗಳು ನಡೆಯುತ್ತಿದ್ದವು ಎಂದು ತಿಳಿದುಬಂದಿದೆ. ದುರಂತ ಸಂಭವಿಸಿದ ಸ್ಥಳದಲ್ಲಿ ದೆಹಲಿ ಅಗ್ನಿಶಾಮಕ ದಳವು 18 ಅಗ್ನಿಶಾಮಕ ವಾಹನಗಳನ್ನು ನಿಯೋಜಿಸಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ಘಟನಾ ಸ್ಥಳದಲ್ಲಿ ಶೀಘ್ರ ರಕ್ಷಣಾ ಕಾರ್ಯಗಳನ್ನು ಖಚಿತಪಡಿಸಿಕೊಳ್ಳಲು ದೆಹಲಿ ಪೊಲೀಸ್, ಅಗ್ನಿಶಾಮಕ ದಳ ಮತ್ತು ದೆಹಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೇರಿದಂತೆ ಎಲ್ಲ ಸಂಬಂಧಪಟ್ಟ ಸಂಸ್ಥೆಗಳು ಸಂಪೂರ್ಣ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ದೆಹಲಿ ಉಪರಾಜ್ಯಪಾಲ ತರಂಜಿತ್ ಸಿಂಗ್ ಸಂಧು ಸೂಚಿಸಿದ್ದಾರೆ. ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದ್ದು, ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕಟ್ಟಡ ಕುಸಿತದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪಕ್ಕದ ಕಟ್ಟಡವನ್ನು ಖಾಲಿ ಮಾಡಿಸಲಾಗಿದ್ದು, ಸಿಲುಕಿರುವವರನ್ನು ಸುರಕ್ಷಿತವಾಗಿ ರಕ್ಷಿಸಲು ಹಾಗೂ ಬಾಧಿತ ಕುಟುಂಬಗಳಿಗೆ ತಕ್ಷಣದ ನೆರವು ನೀಡಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ತಿಳಿಸಿದ್ದಾರೆ. ಈ ನಡುವೆ ಕಟ್ಟಡ ಕುಸಿತ ಘಟನೆ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿಗದಿತ ಗೋವಾ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ 8-10 ರವರೆಗೆ ಶ್ರೀಲಂಕಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ಅವರು ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಳಿಕ ಅವರು ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗದ ನೇತೃತ್ವವನ್ನು ವಹಿಸಲಿದ್ದಾರೆ. ಸ್ಥಳೀಯ ಜೀವ ವೈವಿಧ್ಯ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಅಧಿಕೃತವಾಗಿ ದಾಖಲಿಸಲು ಸ್ಥಳೀಯ ಹಂತದ ಯೋಜನೆಗಳು ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ತಿಳಿಸಿದ್ದಾರೆ. ಚಂಡೀಗಢದಲ್ಲಿಂದು ನಡೆದ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೀವ ವೈವಿಧ್ಯ ಸಮಿತಿಗಳ 16ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಸುದೀರ್ಘ ಪರಿಸರ ಸ್ನೇಹಿ ಪರಂಪರೆ ಮತ್ತು ತತ್ವಗಳನ್ನು ಸ್ಮರಿಸಿ ಮಿಷನ್ ಲೈಫ್, ಏಕ್ ಪೇಡ್ ಮಾಕಿನಾಮ್, ಅಮೃತ್ ಸರೋವರ್ ಹಾಗೂ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮಗಳಂತಹ ಕೇಂದ್ರ ಸರ್ಕಾರದ ಪ್ರಮುಖ ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಉಲ್ಲೇಖಿಸಿದರು. ಆಫ್ರಿಕಾದ ದ್ವೀಪ ರಾಷ್ಟವಾದ ಕೇಪ್ ವರ್ಡೆಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ 25 ಮಂದಿ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಫೊಗೋ ದ್ವೀಪದ ಅತ್ಯಂತ ಕಡಿದಾದ ಕ್ಯಾಂಪನಾಸ್ ಡಿ ಸಿಮಾ ಪರ್ವತ ಮಾರ್ಗದಲ್ಲಿ ಪ್ರಯಾಣಿಕರ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದ ಪರಿಣಾಮ ದುರಂತ ಸಂಭವಿಸಿದೆ. ಈಜಿಪ್ಟ್ನ ಎಲ್ ಅಲಮೇನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಇದೇ 8-10 ರವರೆಗೆ ನಡೆಯಲಿರುವ ಎಲ್ ಅಲಮೇನ್ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನದ 2ನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ಸಾರಂಗ್ ಹೆಲಿಕಾಪ್ಟರ್ ಪ್ರದರ್ಶನ ತಂಡ ಈಜಿಪ್ಟ್ಗೆ ತಲುಪಿದೆ. ಈ ವಾಯು ಪ್ರದರ್ಶನದಲ್ಲಿ ಸಾರಂಗ್ ತಂಡವು ಅತ್ಯಂತ ನಿಖರತೆ, ವೃತ್ತಿಪರತೆ ಹಾಗೂ ವಿಮಾನ ಹಾರಾಟದ ಕೌಶಲ್ಯಗಳನ್ನು ಪ್ರದರ್ಶಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೇ ಜಿ ಟಿಂಗ್ ಮತ್ತು ರೆನ್ ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲೀ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋ

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.